ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಮಂಗಳವಾರ, 2026 ಇಸ್ವಿಯ ಜೂನ್ ತಿಂಗಳಿನ 30 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಷಾಢ ಮಾಸದ 9 ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:59 ಮೂರು ಸೆಕೆಂಡ್ಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ. ಎಫ್ ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ. 6:40 ಅಮರೇಶ್ ಆಶಾಳ ಅವರಿಂದ ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ. 9:00 ಪ್ರಕಟಣೆಗಳಿವೆ. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 10:32 11:00 11:02 11:32 11:59 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಲಯದ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ನಾಟಕ ಪೋನಾಯಣ, ರಚನೆ BR ನಾಗರತ್ನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಣಿ ರಾಮನ್ ಗೌಡರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಈ ಮೂರು ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿ ಬರಲಿವೆ. 1:20 ಚಿತ್ರಗೀತೆಗಳಿವೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 2:40 ಹಿಂದಿ ಪಾಠ. 3:00 ಇಂದ 5:00 ವರೆಗೆ FM ರೇಂಬೋದ ಕಾರ್ಯಕ್ರಮಗಳು.

ಇನ್ನೂ ನಿಲಯದ ಇಂದಿನ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮ, 6:51 7:46, 8:44, 9:16 ಪಂದ್ಯದ ಮುಗಿಯುವವರೆಗೂ ಲಂಡನ್ ನಗರದ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡಿಯಾ ತಂಡಗಳ ನಡುವೆ ನಡೆಯುತ್ತಿರುವ ಮೊದಲ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮೂಡಿಬರಲಿದೆ.

ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಚನ್ನಬಸವಣ್ಣನವರ ವಚನ ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಪುರಂದರದಾಸರ ಕೃತಿ, ಹಾಡಿದ್ದಾರೆ ಸುಲೋಚನಾ.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಇನ್ನು ಮುಂದೆ 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ.
1: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ ಸಹನೆ ಸಂತಸ ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ ಸಹಕಾರ ಸಹಬಾಳ್ವೆ ದೀನ ದುರ್ಬಲರ ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್ ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ ಶಾಂತಿ ಸಹಾಯ ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅವಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ ವಿನಯ ಧನ ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ ಕುಲಮದ ವಿದ್ಯಾಮದ ರೂಪಮದ ಯೌವನಮದ ಬಲಮದ ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ ಓಟ ಪ್ರವಾಸ ರೇಡಿಯೋ ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ ಕುಟುಂಬ ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ ಸುಖ ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
2: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನವನ್ನ ಆಲಿಸಿದಿರಿ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಬಹುದು. ಇಂದಿನ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ 6:35. ಈಗ ದೇಶಭಕ್ತಿ ಗೀತೆ. ವಿ ಮಾ ಜಗದೀಶ್ ಅವರ ರಚನೆ, ವೃಂದಗಾನದಲ್ಲಿ.

0: ವಿ ಮಾ ಜಗದೀಶ್ ಅವರ ರಚನೆ ವೃಂದಗಾನದಲ್ಲಿ ಕೇಳಿದ್ರೆ ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ.
1: ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ 60%ಕ್ಕಿಂತ ಹೆಚ್ಚು ಜನಸಂಖ್ಯೆ ಕೃಷಿ ರಂಗವನ್ನೇ ಅವಲಂಬಿಸಿದೆ. ಆದರೂ ದೇಶದ ಕೃಷಿ ಕ್ಷೇತ್ರ ಹಲವು ಸಮಸ್ಯೆಗಳಿಂದ ಕೂಡಿದೆ. ರೈತರು ನೀರಾವರಿ, ಮಾರುಕಟ್ಟೆ ಸಮಸ್ಯೆ, ಬೆಲೆ ಕುಸಿತ, ಕಡಿಮೆ ಇಳುವರಿ ಮೊದಲಾದ ಸಮಸ್ಯೆಗಳ ವಿಷಯ ವರ್ತುಲದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲೆಂದೇ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಪೈಕಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಪ್ರಮುಖವಾದುದು. ಕೃಷಿ ಉತ್ಪನ್ನದ ಬೆಲೆಯಲ್ಲಿ ತೀವ್ರ ಕುಸಿತ ಉಂಟಾದಾಗ ರೈತರಿಗೆ ನೆರವಾಗಲೆಂದು ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೆ ತಂದಿದೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೆಲವು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಸುರಕ್ಷಾ ಕವಚವಿದ್ದಂತೆ. ರೈತರ ಬೆಳೆಗಳಿಗೆ ಕನಿಷ್ಠ ಬೆಲೆಗಳು ಖಾತರಿ ನೀಡುತ್ತವೆ. ಈ ಬೆಂಬಲ ಬೆಲೆ ಬಂಪರ್ ಬೆಳೆ ಬಂದಾಗ ಇಳುವರಿ ಹೆಚ್ಚಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತದೆ. ಈ ಸಮಯದಲ್ಲಿ ದಿಢೀರನೆ ಬೆಲೆ ಕುಸಿತವಾದರೆ ರೈತರಿಗೆ ನಷ್ಟವಾಗದಿರಲೆಂದೇ ಕನಿಷ್ಠ ಬೆಂಬಲ ಬೆಲೆಯನ್ನು ರೈತ ಬಾಂಧವರಿಗೆ ಪರಿಚಯಿಸಲಾಗಿದೆ. ಒಂದು ವೇಳೆ ಬೆಳೆಗಳ ಬೆಲೆಯಲ್ಲಿ ಭಾರಿ ಇಳಿಕೆಯಾದರೆ ಸರ್ಕಾರವೇ ಬೆಂಬಲ ಬೆಲೆಗೆ ಅನುಸಾರ ಉತ್ಪನ್ನಗಳನ್ನು ಖರೀದಿ ಮಾಡಿ ಸಂಗ್ರಹಿಸಿ ಇಟ್ಕೋತದೆ. ವರದಿಗಳ ಪ್ರಕಾರ ಪ್ರತಿ ವರ್ಷ ದೇಶದಲ್ಲಿ ಉತ್ಪಾದನೆಯಾಗುವ 30%ಗೂ ಗೋಧಿ ಮತ್ತು ಭತ್ತವನ್ನು ಸರ್ಕಾರವೇ ಖರೀದಿ ಮಾಡುತ್ತದೆ. ಇತರ ಬೆಳೆಗಳ 6-7% ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಯನ್ನು ಮಾಡಲಾಗ್ತದೆ. 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದಾಗ ಆಹಾರದ ಕೊರತೆ ತಡೆಗಟ್ಟಲು ಭಾರತ ಸರ್ಕಾರ ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನು ಆರಂಭಿಸಿತು. 1966-67ರಲ್ಲಿ ಕನಿಷ್ಠ ಬೆಂಬಲ ಬೆಲೆ ಗೋಧಿ ಖರೀದಿಯನ್ನು ಆರಂಭಿಸಿತು. ಹೀಗೆ ಸಂಗ್ರಹಿಸಿದ ಆಹಾರ ಧಾನ್ಯಗಳನ್ನು ಪಡಿತರ ರೂಪದಲ್ಲಿ ಬಡವರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗ್ತದೆ. ನಂತರದಲ್ಲಿ ವಿವಿಧ ಬೆಳೆಗಳಿಗೂ ಕೂಡ ಇದು ವಿಸ್ತರಣೆಯಾಯಿತು. ಹೀಗೆ ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಆರಂಭ ಆಯಿತು. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಆಯಾ ಋತುವಿನ ಆರಂಭದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡುತ್ತದೆ. ಪ್ರಸ್ತುತ ಸ್ವಾಮಿನಾಥನ್ ಆಯೋಗವು ಸೂಚಿಸಿರುವಂತಹ ಸೂತ್ರಗಳನ್ನು ಆಧರಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗ್ತದೆ. ಕೇಂದ್ರ ಸರ್ಕಾರ 2004ರಲ್ಲಿ ನೇಮಿಸಿದ್ದ ಸ್ವಾಮಿನಾಥನ್ ಆಯೋಗವು ದೇಶಾದ್ಯಂತ ಸಮೀಕ್ಷೆಯನ್ನು ನಡೆಸಿ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಹಲವಾರು ಶಿಫಾರಸುಗಳನ್ನು ನೀಡಿತ್ತು. ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ಉತ್ಪಾದನಾ ವೆಚ್ಚದ 1.5 ಬೆಲೆಯನ್ನು ನಿಗದಿ ಮಾಡಬೇಕು ಎಂದು ಕೂಡ ಅದು ಹೇಳಿದೆ. ಮೂಲ ವೆಚ್ಚಗಳಾದಂತಹ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕೂಲಿ ಕಾರ್ಮಿಕರು, ನೀರಾವರಿ ಇತ್ಯಾದಿಗಳಿಗೆ ರೈತರು ನಗದು ರೂಪದಲ್ಲಿ ಪಾವತಿಸುವಂತಹ ಒಂದು ನೈಜ ವೆಚ್ಚಗಳಾಗಿರ್ತವೆ. ಮೂಲ ವೆಚ್ಚದ ಜೊತೆಗೆ ಕುಟುಂಬದ ಸದಸ್ಯರ ಕೂಲಿ ವೆಚ್ಚ. ಬಹುತೇಕ ಕೃಷಿ ಕುಟುಂಬಗಳು ಕೂಲಿ ಕಾರ್ಮಿಕರಲ್ಲದೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡ್ತಾರೆ. ಇದನ್ನು ಕೂಡ ಕೃಷಿ ವೆಚ್ಚವನ್ನಾಗಿ ಪರಿಗಣಿಸಬೇಕಾಗ್ತದೆ. ಇತರ ಉತ್ಪಾದನಾ ವೆಚ್ಚಗಳಾದಂತಹ ಬಾಡಿಗೆಗಳು, ಭೂಮಿಯ ವೆಚ್ಚ ಮತ್ತು ಇತರ ಸ್ಥಿರ ಬಂಡವಾಳ ಸ್ವತ್ತುಗಳು ಅಂತಂದರೆ ಉತ್ಪಾದನಾ ಸಮಗ್ರ ವೆಚ್ಚ ಸೇರಿದಂತೆ ಎಲ್ಲ ಇತರೆ ಉತ್ಪಾದನಾ ವೆಚ್ಚಗಳನ್ನು ಕೂಡ ಈ ಕನಿಷ್ಠ ಬೆಂಬಲ ಬೆಲೆಯ ಯೋಜನೆಯಡಿಯಲ್ಲಿ ಸೇರಿಸಲಾಗ್ತದೆ. ಪ್ರಸ್ತುತವಾಗಿ 22 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಸಿರಿಧಾನ್ಯಗಳು, ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಮತ್ತು ರಾಗಿ, ಬೇಳೆಕಾಳುಗಳಾದಂತಹ ಕಡಲೆ, ತೊಗರೆ, ಹೆಸರು, ಉದ್ದು, ಮಸೂರು, ಎಣ್ಣೆಕಾಳುಗಳಾದಂತಹ ನೆಲಗಡಲೆ, ಸಾಸಿವೆ ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸೋಯಾಬೀನ್, ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ, ಕೊಬ್ಬರಿ, ಈ ಎಲ್ಲ ಬೆಳೆಗಳಿಗೆ ಒಟ್ಟು 22 ಬೆಳೆಗಳಿಗೆ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಅದರ ವ್ಯಾಪ್ತಿಗೆ ಸೇರಿಸಲಾಗ್ತಾ ಇದೆ. ಕನಿಷ್ಠ ಬೆಂಬಲ ಬೆಲೆ ನಮ್ಮ ಈ ದೇಶದಲ್ಲಿ ಯೋಜನೆಯು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಅನೇಕ ಸರ್ಕಾರಿ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಉದಾಹರಣೆಗೆ ಹತ್ತಿ ಬೆಳೆಯಲ್ಲಿ ಭಾರತೀಯ ಹತ್ತಿ ನಿಗಮ, ಗೋಧಿ, ಭತ್ತ ಮತ್ತು ಈರುಳ್ಳಿ ಬೆಳೆಯಲ್ಲಿ ನಾಪೆಡ್ ಮತ್ತು ಸೆಣಬಿನಲ್ಲಿ ಭಾರತೀಯ ಸೆಣಬು ನಿಗಮ ಕನಿಷ್ಠ ಬೆಂಬಲ ಬೆಲೆಯನ್ನು ವ್ಯವಸ್ಥಿತವಾಗಿ ಮತ್ತು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತದೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೂ ಸಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸರ್ಕಾರಿ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದರೆ ರೈತರನ್ನು ಬೆಲೆ ಕುಸಿತದ ಪರಿಸ್ಥಿತಿಯಲ್ಲಿ ಪಾರು ಮಾಡಿ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಕೂಡ ಸಹಕಾರಿ ಆಗ್ತದೆ. ಆದ್ದರಿಂದ ಪ್ರತಿ ವರ್ಷ ಬೆಂಬಲ ಬೆಲೆಯನ್ನು ಘೋಷಿಸುವುದರ ಜೊತೆಗೆ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ಸಂಸ್ಥೆಗಳು ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಎಂಬುದನ್ನು ಕೂಡ ನಿರ್ಧರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ರೈತ ಬಾಂಧವರು ಬೆಲೆ ಕುಸಿತದ ಸಂದರ್ಭದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತಮ್ಮ ಕೃಷಿ ಪರಿಕರಗಳನ್ನು ಮಾರಾಟ ಮಾಡಿ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಬಹುದು.
0: ಇದುವರೆಗೂ ಅಮರೇಶ್ ಆಶಯಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಈಗ ಜನಪದ ಗೀತೆಗಳು. ಸಿಂಧನೂರು ತಾಲೂಕಿನ ಪುಲ್ದಿನಿ ಗ್ರಾಮದ ಬಸವರಾಜ್ ಕಂಬಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿ.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ

0: ಇದುವರೆಗೂ ಸಿಂಧನೂರು ತಾಲೂಕಿನ ಪುಲ್ದಿನ್ನಿ ಗ್ರಾಮದ ಬಸವರಾಜ್ ಕಂಬಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗ್ತಾ ಇದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ನವದಿಲ್ಲ್ಯಾಂ ರಾಷ್ಟ್ರಪತಿ ಭವನೇ ಹ್ಯಃ

0: ಆಕಾಶವಾಣಿ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ

0: ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ತುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1ನೇ ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಬರೇ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ
0: ಇದ್ದೀವಿ. ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ಧತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 1,665 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಡಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
0: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ 1 ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ಧ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡ ಒಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
8: ಪೋಲಿಯೋ ನಿರ್ಮೂಲನೆಗೆ ಶ್ರಮಿಸೋಣ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿಕೆ. ಆರೋಗ್ಯ ಕಾರ್ಯಕರ್ತರು, ಪೋಷಕರು ಮಗು ಪೋಲಿಯೋ ಹನಿಯಿಂದ ವಂಚಿತರಾಗದಂತೆ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಹೇಳಿದರು. ನಗರದ ಕೆಇಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರಿಮ್ಸ್, ರೋಟರಿ, ರೆಡ್ ಕ್ರಾಸ್, ಮಾನವ ಹಕ್ಕು ಸಂಘಟನೆ ಆಶ್ರಯದಲ್ಲಿ ಭಾನುವಾರ ಆಯೋಜಿಸಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹುಟ್ಟಿದ ಮಗುವಿನಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಹನಿ ತಪ್ಪದೇ ಹಾಕಿಸಬೇಕು. ಜಿಲ್ಲೆಯಾದ್ಯಂತ ಹುಟ್ಟಿನಿಂದ 5 ವರ್ಷದೊಳಗಿನ ಒಟ್ಟು 260,002 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯೊಂದಿಗೆ 329,000 ಡೋಸ್ ಲಸಿಕೆ ಸಿದ್ಧವಾಗಿ ಇಟ್ಟುಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 450,732 ಮನೆಗಳ ಭೇಟಿಯ ಗುರಿ ಇದ್ದು 1,176 ಮನೆ ಭೇಟಿ ತಂಡಗಳು, 52 ಟ್ರಾನ್ಸಿಸ್ಟ್ ತಂಡಗಳು ಹಾಗೂ 32 ಸಂಚಾರಿ ತಂಡಗಳು ಸೇರಿ ಒಟ್ಟು 1,260 ತಂಡಗಳನ್ನು ನಿಯೋಜಿಸಲಾಗಿದೆ. ಒಟ್ಟು 827 ಕ್ಲಿಷ್ಟಕರ ಸ್ಥಳಗಳನ್ನು ಗುರುತಿಸಲಾಗಿದ್ದು ಮನೆ ಭೇಟಿಯೊಂದಿಗೆ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಮತ್ತು ಸಂತೆ ಹಾಗೂ ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಲಸಿಕೆ ಹಾಕಲು ಇಲಾಖೆ ಸಿಬ್ಬಂದಿ ಹಾಗೂ ರಿಮ್ಸ್, ಎಸ್ಕೆಇ ಹಾಗೂ ನಂದಿನಿ ನರ್ಸಿಂಗ್ ಕಾಲೇಜು, ನವೋದಯ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸ್ಥಳೀಯ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು, ಅಗತ್ಯವಿರುವೆಡೆ ಅಂಗನವಾಡಿ ಕಾರ್ಯಕರ್ತೆಯರು ಲಸಿಕಾ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಕಲಬುರಗಿ ವಿಭಾಗದ ಆರೋಗ್ಯ ಸೇವೆಗಳ ಉಪನಿರ್ದೇಶಕ ಡಾಕ್ಟರ್ ಎಎಸ್ ರುದ್ರವಾಡಿ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ, ತಹಶೀಲ್ದಾರ್ ಸುರೇಶ್ ವರ್ಮ, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕ, ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿಕೆ. ಚುನಾವಣೆ ಆಯೋಗ ನೈಜ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಮತಪಟ್ಟಿಯನ್ನು ತಯಾರಿಸುವುದಕ್ಕಾಗಿ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದರು. ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತದಿಂದ ನಡೆದ ಎಸ್ಐಆರ್ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಚುನಾವಣೆ ಆಯೋಗ ಪ್ರತಿ 10 ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಮತಪಟ್ಟಿಯಲ್ಲಿ ಮೃತರ ಹೆಸರುಗಳನ್ನು ಹಾಗೂ 2 ಕಡೆಗಳಲ್ಲಿನ ಮತಪಟ್ಟಿಯಲ್ಲಿ ಹೆಸರುಗಳನ್ನು ಹೊಂದಿರುವವರನ್ನು ಮತ್ತು ವಿದೇಶಗಳಲ್ಲಿ ಪೌರತ್ವ ಹೊಂದಿರುವವರನ್ನು ಪತ್ತೆ ಹಚ್ಚಿ ತೆಗೆದುಹಾಕುವ ಮೂಲಕ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಬಿಎಲ್ಒಗಳಿಗೆ ಅಗತ್ಯ ತರಬೇತಿ ನೀಡಲಾಗಿದೆ. ಪ್ರತಿ 10 ಬಿಎಲ್ಒಗಳಿಗೆ ಒಬ್ಬರನ್ನು ಮೇಲ್ವಿಚಾರಕರನ್ನು ಕೂಡ ನೇಮಕ ಮಾಡಲಾಗಿದೆ. ಮ್ಯಾಪಿಂಗ್ ಮಾಡುವ ಸಮಯದಲ್ಲಿ ಮತದಾರರು ಬಿಟ್ಟು ಹೋಗದಂತೆ ನೋಡಿಕೊಳ್ಳುವುದಕ್ಕಾಗಿ ಪ್ರತಿ ಬೂತ್ಗೆ ಒಬ್ಬರಂತೆ ನಾನಾ ರಾಜಕೀಯ ಪಕ್ಷಗಳಿಗೆ ಸೇರಿದವರನ್ನು ಬಿಎಎಲ್ಎಗಳಾಗಿ ನೇಮಕ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಗಳ ಪರಿಷ್ಕರಣೆಯನ್ನು ಪಾರದರ್ಶಕವಾಗಿ ನಡೆಸಲಾಗುತ್ತಿದೆ. ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವವರು ಕೂಡ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಎಂದರು. ರಾಯಚೂರು ಸಹಾಯಕ ಉಪ ವಿಭಾಗಾಧಿಕಾರಿ ಹಂಪಣ್ಣ ಸಜ್ಜನ್, ತಹಶೀಲ್ದಾರ್ ಭೀಮರಾಯ, ತಾಲೂಕಿನ ನಾನಾ ಇಲಾಖೆಯ ಅಧಿಕಾರಿಗಳು ಹಾಗೂ ಬಿಎಎಲ್ಒಗಳು, ನಾನಾ ಪಕ್ಷಗಳ ಮುಖಂಡರು ಉಪಸ್ಥಿತರಿದ್ದರು. ಜುಲೈ 13ರಿಂದ ಡ್ರಗ್ಸ್ ಮುಕ್ತ ಸಿಂಧನೂರು ಅಭಿಯಾನ. ಯುವಜನರಲ್ಲಿ ಹೆಚ್ಚುತ್ತಿರುವ ಡ್ರಗ್ಸ್, ಗಾಂಜಾ ವ್ಯಸನದ ಕುರಿತಂತೆ ಜುಲೈ 13-31 ಬಸನಗೌಡ ಫೌಂಡೇಶನ್ ಮತ್ತು ಸರ್ಕಾರದ ಸಹಯೋಗದಲ್ಲಿ ಡ್ರಗ್ಸ್ ಮುಕ್ತ ಸಿಂಧನೂರು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಡ್ರಗ್ಸ್, ಗಾಂಜಾ ಹಾವಳಿ ಹೆಚ್ಚಾಗಿದೆ. ನಾನು ವಿಧಾನ ಪರಿಷತ್ ಸದಸ್ಯನಾದ ಬಳಿಕ ಇದರ ನಿಯಂತ್ರಣಕ್ಕಾಗಿ ಸದನದಲ್ಲೂ ಧ್ವನಿ ಎತ್ತಿದ್ದೇನೆ. ಈ ನಿಟ್ಟಿನಲ್ಲಿ ಯುವಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಅಭಿಯಾನ ನಡೆಸುತ್ತಿದ್ದೇವೆ. ಕಾಲೇಜುಗಳಲ್ಲಿ ದಿನವೂ ಸಂವಾದ ಮಾಡಲಾಗುತ್ತಿದ್ದು, ಆಗಸ್ಟ್ 10 ದೊಡ್ಡ ಪ್ರಮಾಣದಲ್ಲಿ ಮ್ಯಾರಥಾನ್ ಆಯೋಜಿಸಿದ್ದು, ಪಿಡಬ್ಲ್ಯೂಡಿ ಕ್ಯಾಂಪ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಮ್ಯಾರಥಾನ್ ನಡೆಯಲಿದೆ ಎಂದರು. ಮುಖಂಡರಾದ ವೆಂಕನಗೌಡ ಗಿಣಿವಾರ, ಹೊನ್ನನಗೌಡ ಬೆಳಗುರ್ಕಿ, ವೆಂಕಟೇಶ್ ರಾಗಲ್ಪರ್ವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಾಯಿ ಶಿಶು ಮರಣ ತಡೆಗೆ ಮುನ್ನೆಚ್ಚರಿಕೆ ವಹಿಸಿ, ಜಿಲ್ಲಾಧಿಕಾರಿ ಪೂವಿತಾ ಎಸ್ ಸೂಚನೆ. ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಆಸ್ಪತ್ರೆಯ ನಾನಾ ವಾರ್ಡ್ಗಳನ್ನು ಪರಿಶೀಲಿಸಿದರು. ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವ ಚಿಕಿತ್ಸೆ ಹಾಗೂ ಸ್ವಚ್ಛತೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಹೆರಿಗೆ ಕೋಣೆ, ಶಸ್ತ್ರಚಿಕಿತ್ಸೆ ಕೊಠಡಿ, ಶೌಚಾಲಯ ಪರಿಶೀಲಿಸಿದರು. ಅಲ್ಲದೆ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಶರಣಪ್ಪ ಅವರಿಂದ ಆಸ್ಪತ್ರೆಯಲ್ಲಿ ನಡೆದಿರುವ ಹೆರಿಗೆ ಹಾಗೂ ಗರ್ಭಿಣಿಯರ ಸಾವಿನ ಸಂಖ್ಯೆ, ಜಿಲ್ಲಾಸ್ಪತ್ರೆಗೆ ಶಿಫಾರಸು ಮಾಡಿರುವ ಗರ್ಭಿಣಿಯರ ಸಂಖ್ಯೆ, ಹಾಸಿಗೆ ಸಂಖ್ಯೆ, ಕಟ್ಟಡಗಳ ಅಗತ್ಯತೆ, ಸಿಬ್ಬಂದಿ ಬಗ್ಗೆ ಮಾಹಿತಿ ಪಡೆದು ಅಗತ್ಯ ಸೂಚನೆ ನೀಡಿದರು. ತಾಯಿ ಹಾಗೂ ಮಕ್ಕಳ ಉತ್ತಮ ಆರೈಕೆಗೆ ಹೆಚ್ಚಿನ ಆದ್ಯತೆ ನೀಡಿ ತಾಯಿ ಮತ್ತು ಶಿಶು ಮರಣ ತಡೆಗೆ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು. ಆಸ್ಪತ್ರೆಯಲ್ಲಿನ ಶೌಚಾಲಯಗಳ ಬಳಕೆ ಹಾಗೂ ಸ್ವಚ್ಛತೆ ಬಗ್ಗೆ ರೋಗಿಗಳೊಂದಿಗೆ ಆಗಮಿಸಿರುವ ಆರೈಕೆದಾರರಿಗೆ ಹಾಗೂ ರೋಗಿಗಳಿಗೆ ಜಾಗೃತಿ ಮೂಡಿಸುವ ಮೂಲಕ ಶೌಚಾಲಯ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದು ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಶರಣಪ್ಪ ಅವರಿಗೆ ಜಿಲ್ಲಾಧಿಕಾರಿ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಸೇರಿ ನಾನಾ ಇಲಾಖೆಗಳಲ್ಲಿ ಭೇಟಿ ನೀಡಿ ಪರಿಶೀಲಿಸಲಾಗುವುದು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಅಗತ್ಯವಿರುವ ಶಸ್ತ್ರಚಿಕಿತ್ಸಾ ಕೊಠಡಿ, ಗರ್ಭಿಣಿಯರಿಗೆ ಅಗತ್ಯ ಸ್ಕ್ಯಾನಿಂಗ್ ವ್ಯವಸ್ಥೆ, ತಂತ್ರಜ್ಞರ ನೇಮಕ, ವೈದ್ಯರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ತಾಲೂಕಿನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಅನೇಕ ದೂರುಗಳು ಬರುತ್ತಿದ್ದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜುಲೈ 14 ಸಂಕಲ್ಪ ಸಮಾಗಮ. ಕವಿತಾಳ ಪಟ್ಟಣದಲ್ಲಿ ಜುಲೈ 14 ಸಂಕಲ್ಪ ಸಮಾಗಮ ನಡೆಯಲಿದ್ದು, ಪೂರ್ವ ತಯಾರಿ ಭರದಿಂದ ಸಾಗಿದೆ ಎಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ಹೇಳಿದರು. ಲಿಂಗಸುಗುರು ಮುಖ್ಯ ರಸ್ತೆ ಪೆಟ್ರೋಲ್ ಬಂಕ್ ಪಕ್ಕದ ಸ್ಥಳಕ್ಕೆ ಆಗಮಿಸಿ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿದ ನಂತರ ಸ್ಥಳೀಯ ಮುಖಂಡರೊಂದಿಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಾನಾ ಮಠಗಳ ಸ್ವಾಮೀಜಿಗಳು ಹಾಗೂ ಗಣ್ಯಮಾನ್ಯರು ಭಾಗವಹಿಸುತ್ತಿದ್ದು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಕ್ರಮ ನಡೆಯಲಿದೆ. ಆಗಮಿಸುವ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಈಗಾಗಲೇ ತಂಡಗಳನ್ನು ರಚನೆ ಮಾಡಲಾಗಿದೆ. ಆಯಾ ತಂಡಗಳು ತಮ್ಮ ಕಾರ್ಯವನ್ನು ಚಾಚು ತಪ್ಪದೆ ನಿರ್ವಹಿಸಬೇಕು. ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರ ಸಹಕಾರ ಮುಖ್ಯ ಎಂದರು. ಮುಖಂಡರಾದ ತಿಮ್ಮಾರೆಡ್ಡಿ ಭೋಗಾವತಿ, ಮಲ್ಲಿಕಾರ್ಜುನ ಜಕ್ಕಲ್ದಿನ್ನಿ, ಕೆ ನಾಗಲಿಂಗಯ್ಯ ಸ್ವಾಮಿ ಸೇರಿದಂತೆ ಕಾರ್ಯಕ್ರಮದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೋಲಿಯೋ ಮುಕ್ತ ಲಸಿಕೆ ಎಲ್ಲ ಮಕ್ಕಳಿಗೂ ಸಿಗಬೇಕು, ಡಾಕ್ಟರ್ ಶಿವರಾಜ ಪಾಟೀಲ್. ಪೋಲಿಯೋ ಮುಕ್ತ ಸಮಾಜ ಉಳಿಸಿಕೊಳ್ಳಲು 5 ಯಾವುದೇ ಮಗುವು ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದು ರಾಯಚೂರು ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಅವರು ಹೇಳಿದರು. ನಗರದ ಬಂಗಿಕುಂಟ ವೆಂಕಟೇಶ್ವರ ದೇವಸ್ಥಾನ ಬಳಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಮಗುವಿಗೆ ಪೋಲಿಯೋ ಮುಕ್ತ ಲಸಿಕೆ ಹಾಕಿ ಮಾತನಾಡಿದರು. ಹಲವು ದಶಕಗಳ ಹಿಂದೆ ಪ್ರತಿ ಗ್ರಾಮದಲ್ಲಿ ಪೋಲಿಯೋ ಪೀಡಿತರನ್ನು ಕಾಣುತ್ತಿದ್ದೇವೆ. 1995 ಆರಂಭಿಸಿದ ಪೋಲಿಯೋ ಅಭಿಯಾನದಿಂದ ಕಳೆದ 15 ಪೋಲಿಯೋ ಶೂನ್ಯ ಪ್ರಕರಣ ದೇಶದ ಸಾಧನೆ ಎಂದರು. ಸರ್ಕಾರದೊಂದಿಗೆ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತ ಮಾಡಲು ಶ್ರಮಿಸಬೇಕು. ರಾಯಚೂರು ನಗರದಲ್ಲಿ 38,519 ಮಕ್ಕಳಿಗೆ ಲಸಿಕೆ ಹಾಕಲು 170 ಬೂತ್ ತೆರೆಯಲಾಗಿದೆ. ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಹಾಗೂ ಮನೆ ಭೇಟಿಗೆ ಆರೋಗ್ಯ ಇಲಾಖೆಯವರೊಂದಿಗೆ ರಿಮ್ಸ್, ನವೋದಯ, ನಂದಿನಿ, ಎಸ್ಕೆಇ ಕಾಲೇಜಿನ ವಿದ್ಯಾರ್ಥಿಗಳು ಲಸಿಕೆ ಹಾಕಲು ಹಾಗೂ ಮಕ್ಕಳನ್ನು ಕರೆತರಲು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಕಲಾ ಸಂಸ್ಕೃತಿಯ ಬೆಳವಣಿಗೆಗೆ ಪ್ರೋತ್ಸಾಹ ಅಗತ್ಯ, ಸಾಯಿ ಕಿರಣ್ ಆದೋನಿ. ರಾಯಚೂರಿನ ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಸಾಂಸ್ಕೃತಿಕ ಸ್ವರಮಾಲೆ ಕಾರ್ಯಕ್ರಮ ಶನಿವಾರ ಸಂಜೆ ಜರುಗಿತು. ನಗರದ ಜಿಲ್ಲಾ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಉದ್ಘಾಟಿಸಿದ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಸಾಯಿ ಕಿರಣ್ ಆದೋನಿ ಅವರು ಮಾತನಾಡಿ, ಸಿದ್ದೇಶ ವಿರಕ್ತಮಠ ಮೂಲತಃ ಧಾರವಾಡ ಜಿಲ್ಲೆಯ ನರಗುಂದದವರಾದರೂ ಕಳೆದ 30 ವರ್ಷಗಳಿಂದ ರಾಯಚೂರಿನಲ್ಲಿ ನೆಲೆಸಿ ವೈದ್ಯಕೀಯ ಪ್ರತಿನಿಧಿಯಾಗಿ ವೃತ್ತಿ ಜೊತೆಗೆ ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಲಾ ಸಂಸ್ಕೃತಿಯ ಬೆಳವಣಿಗೆಗೆ ಎಲ್ಲರೂ ಕೈಜೋಡಿಸಬೇಕು, ಪ್ರೋತ್ಸಾಹ ನೀಡಬೇಕು ಎಂದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ ಅವರು ಮಾತನಾಡಿ, ಜಿಲ್ಲೆ ಕಲೆಗಳ ತವರೂರಾಗಿದ್ದು ಜೀವಂತಿಕೆಗೆ ಶ್ರಮಿಸುತ್ತಿರುವ ಕಲಾವಿದರಿಗೆ ಬೆಂಬಲಿಸಬೇಕು ಎಂದರು. ನಂತರ ಮಹಾಲಕ್ಷ್ಮಿ ಅವರು ಸುಗಮ ಸಂಗೀತ, ವಿಜಯರಾವ್ ಅವರು ದಾಸವಾಣಿ, ರಾಘವೇಂದ್ರ ಸ್ವಾಮಿ ಅವರ ವಚನ ಗಾಯನ, ಸುಧಾಕರ ಅಸ್ಕಿಹಾಳ್ ಅವರ ತತ್ವಪದ ಗಾಯನ, ಮೈನುದ್ದೀನ್ ಅವರ ರಂಗಗೀತೆಗಳು ಹಾಗೂ ಹಿರಿಯ ಸಂಗೀತ ವಾದಕರಾದ ವೆಂಕಟೇಶ್ ಆಲ್ಕೋಡ್ ಮತ್ತು ಭೀಮೇಂದ್ರ ಮಂಜರ್ಲಾ ಅವರ ವಾದ್ಯ ಸಂಗೀತ ಪ್ರೇಕ್ಷಕರ ಮನ ಸೂರೆಗೊಂಡವು. ಕಾರ್ಯಕ್ರಮದಲ್ಲಿ ಶಿವಮ್ ಆಸ್ಪತ್ರೆಯ ನರರೋಗ ತಜ್ಞ ಡಾ ನಾಗಭೂಷಣ ಎಂ ಹೆಸರೂರು, ಹೊಸಮನಿ ಆಸ್ಪತ್ರೆಯ ನೀಲಾಂಬಿಕಾ ಹೊಸಮನಿ, ಬಿಜೆಪಿಯ ಸುಲೋಚನಾ ಬಿ ಆಲ್ಕೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
7: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್,
9: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಭಾವಗೀತೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
1: 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242.
2: ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ಸಮಯ 7:34. 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ: ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12ರಂದು ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟ್ರಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ಧಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ Article 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. July 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ, ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ UCC ಜಾರಿಗೆ ತರಲು ನಿರ್ಧರಿಸಿದೆ. July 2 ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶೆ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32 ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಹೊಸ ಇತಿಹಾಸ ಚಿತ್ರದಿಂದ ಈ ಗೀತೆ.

0: ಮಾಡಬೇಕಂತೆ.
1: ಹಾಡು ಹಾಡು ಕಣ್ಣು ಮುಚ್ಚಿ ಕಂಠ ಬಿಚ್ಚಿ ನಾನು ಕೂಡ ಈಗ ನಿನ್ನ ಹಾಡಿ ಮುಚ್ಚಿ
0: ತಾಳವಿಲ್ಲ ತಂತಿ ಇಲ್ಲ ಕೇಳಿ ಲಚ್ಚಿ ಹಾಡು ಚೀನಿ ಸ್ಫೂರ್ತಿ ನೀಡು ಗಲ್ಲ ಕಚ್ಚಿ.

ಕಂಡ ಎಲ್ಲು ಹೆಣ್ಣು ಒಂದು ಹೂವಿನಂತೆ, ಗಂಡು ಮರ ಸಿಕ್ಕ ಕ್ಷಣ ಪ್ರೇಮವಂತೆ. ಅಪ್ಪಿಗೂ ಚಳುವಳಿಯೇ ಇವರದಂತೆ, ಉದುರುವ ಎಲೆಗಳೆಲ್ಲ ಕೆಳೆಯರಂತೆ.

0: ಪ್ರೇಮವೆಲ್ಲ ಮಾಯವಾಯ್ತು ಬಾನಚುಕ್ಕಿ, ನಾದವಾಗಿ ತೇಲಿ ಬಂತು ಗಾಳಿಗೀತ, ಪ್ರೇಮಲೋಕದಲ್ಲಿ ಈಗ ಸ್ವಲ್ಪವಾದ
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಅಭಿಜಿತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಂಸಲೇಖ ಅವರ ಗೀತ ಸಾಹಿತ್ಯಕ್ಕೆ ರಾಜ ಅವರ ಸಂಗೀತ ಸಂಯೋಜನೆ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಗಜಪತಿ ಗರ್ವಭಂಗ ಚಿತ್ರದ್ದು. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಚಿ ಉದಯ್ ಶಂಕರ್ ಅವರ ಲೇಖನಿಯಿಂದ ಮೂಡಿಬಂದ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
1: ವಾಹ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅಂತರಂಗ ಸನ್ನಿಹಿತ. ವಚನಕಾರರು ಅಲ್ಲಮ ಪ್ರಭು. ರಾಗ ಭೈರಾಗಿ ಭೈರವ್. ತಾಳ ದಾದ್ರಾ. ಗಾಯಕರು ಶ್ರೀ ಮಂಗಳ. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

0: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
1: ಗುರುವಿಲ್ಲದ ಕೂಟ. ವಚನಕಾರರು ಚನ್ನಬಸವಣ್ಣನವರು. ರಾಗ ಮಿಶ್ರ ಕಿರ್ವಾಣಿ, ತಾಳ ಕೆಹರವ. ಗಾಯಕರು ಶ್ರೀ ರವೀಂದ್ರ ಹಂದಿಗ್ನೂರ್ ಹಾಗೂ ಶ್ರೀ ರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಮನಕ್ಕೆ ಬಂದಂತೆ ನೇಮವ ಮಾಡಲಿಲ್ಲ. ವಚನಕಾರರು ಎಲೇಶ್ವರ ಕೇತಯ್ಯ, ರಾಗ ಮಿಶ್ರಮಾಂಡ್, ತಾಳ ಅಭಂಗ, ಗಾಯಕರು ಉದಯ್ ಅಂಕೋಲ, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ನುಡಿದರೆ ಮುತ್ತಿನ ಹಾರ. ವಚನಕಾರರು ಬಸವಣ್ಣನವರು. ರಾಗ ಗೋರಖ್ ಕಲ್ಯಾಣ್, ತಾಳ ಅಭಂಗ. ಗಾಯಕರು ಶ್ರೀ ರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಪ್ರಕೃತಿ ಮಿಡಿದಿಹುದು ಪ್ರಾಣ. ವಚನಕಾರರು ಉರಿಲಿಂಗ ಪೆದ್ದಿ. ರಾಗ ಮಿಶ್ರ ಚಾಂದ್, ತಾಳ ದಾದ್ರಾ. ಗಾಯಕರು MD ಪಲ್ಲವಿ. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಸಜ್ಜನೆಯಾಗಿ ಮಜ್ಜನಕ್ಕೆರೆವೆ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಮಿಶ್ರಪೀಲು, ತಾಳ ಕೆಹರವ, ಗಾಯಕರು ಶ್ರೀ ರಕ್ಷಾ ಅರವಿಂದ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರು.

0: ಇದುವರೆಗೂ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
1: ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ದಿನಾಂಕ 8-7-26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
3: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. ಎಚ್ಕೆಇ ಸೊಸೈಟಿ ಸರ್ವೆಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ANML, CSE, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ಈಗ ಕೇಳಿ ಭಾವಗೀತೆಗಳನ್ನು.

ರಾಘವೇಂದ್ರ ಇಟಗಿಯವರ ರಚನೆ, ಮೌನೇಶ್ ಕುಮಾರ್ ಛಾವಣಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಗೂಡಿಬಂಡೆ ಪೂರ್ಣಿಮಾ ಅವರ ರಚನೆ ರಾಜಮ್ಮ ಕೇಶವಮೂರ್ತಿಯವರ ಧ್ವನಿಯಲ್ಲಿ ಕೇಳಿ.

ಸ್ನೇಹ ಸಂದೇಶ ಚಿತ್ರಗೀತೆಗಳನ್ನು ಧರಿಸಿದ ವಾಟ್ಸಪ್ ಮೂಲಕ ನಿಮ್ಮ ಮೆಸೇಜ್ಗಳನ್ನು ಸ್ವೀಕರಿಸುವಂತಹ ಕಾರ್ಯಕ್ರಮಕ್ಕೆ ಕೇಳಗ ಸ್ನೇಹಿತರಿಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಸಖಿ ಸಂಧ್ಯಾ.

ಮೇಘ ಸಂದೇಶಕ್ಕೆ ನಮಸ್ಕಾರ ಹಾಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ರೇಡಿಯೋ ಸಖಿ ಸಂಧ್ಯಾ. ಸ್ನೇಹಿತರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಂದೇಶಗಳನ್ನು ಕಳಿಸಿಕೊಡಬೇಕು ಅಂತ ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0853222336 ವಾಟ್ಸಪ್ಗಳನ್ನು ಮೆಸೇಜ್ಗಳನ್ನು ಹಾಕಬೇಕಾಗತ್ತೆ. ನಾವು ನಿಮ್ಮ ಮೆಸೇಜ್ಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣ ಅಂತ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಇದೆ. ಆ ವಿಶೇಷತೆ ಏನಪ್ಪ ಅಂತಂದರೆ ಮನರಂಜನೆಯ ಜೊತೆಗೆ ತುಸು ಜ್ಞಾನಾರ್ಜನೆ. ಹೌದು, ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಪ್ರಶ್ನೆಗಳು ಅಂತಂದರೆ ಅತಿ ಕಠಿಣ ಇರೋದಿಲ್ಲ. ಇದು ಗಾದೆ ಮಾತುಗಳು ಅಥವಾ ಒಗಟುಗಳ ಮೂಲಕ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಆ ಒಗಟುಗಳನ್ನು ನೀವು ಬಿಡಿಸಬೇಕು. ತಲೆಗೆ ಸ್ವಲ್ಪ ಕೆಲಸ ಕೊಡಿ, ಮನಸ್ಸಿಗೆ ಹಾಡುಗಳನ್ನು ಕೇಳಿ ಮನಸ್ಸನ್ನು ಮುದಗೊಳಿಸಿ ಅಂತ ಹೇಳ್ತಾ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ. ಆರೋಗ್ಯವೇ ಅತಿ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಸಂಪತ್ತು, ನಂಬಿಕೆಯೇ ಜೀವನ. ಏನಂತೀರಿ? ಆರೋಗ್ಯ ಇದ್ದರೆ ತಾನೇ ಎಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಗೋದು. ಹೀಗಾಗಿ ನಮಗೆ ಏನಾದರೂ ಬೇಕು ಅಂತ ಕೇಳಿದ್ರೆ ನಾವು ದೇವರ ಹತ್ರ ಮೊದಲು ನಮಗೆ ಆರೋಗ್ಯವನ್ನು ಕೊಟ್ಟು ಬಿಡಪ್ಪ. ಆರೋಗ್ಯ ಕೊಟ್ಟರೆ ನೆಮ್ಮದಿ ಇರುತ್ತೆ, ನೆಮ್ಮದಿ ಇದ್ದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಿ? ಹೇಗಿತ್ತು ಈ ಒಳ್ಳೆ ಮಾತು? ಅದೇ ರೀತಿ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಅಂತ ಎಲ್ಲ ಸ್ನೇಹಿತರು ಈಗಾಗಲೇ ನನಗೆ ಮೆಸೇಜ್ಗಳನ್ನು ಮಾಡಿದ್ದೀರಿ, ನಮಗೆ ಈ ಗೀತೆ ಬೇಕು, ಆ ಗೀತೆ ಬೇಕು ಅಂತ. ನಾನು ಕಾರ್ಯಕ್ರಮದ ಮೊದಲಿನಲ್ಲೇ ನಿಮಗೆ ಒಂದು ಖಾತ್ರಿ ಮಾಡಿಬಿಡ್ತೀನಿ, ಯಾಕಂತಂದರೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಪ್ರಸಾರ ಮಾಡಿದಂತಹ ಗೀತೆಗಳು ಆಮೇಲೆ ಪ್ರಸಾರ ಮಾಡಲಿಕ್ಕೆ ಯಾವ ಯಾವ ನಮ್ಮ ಕೇಳುಗರ ಕಳಿಸಿದ್ದಾರೆ ಆ ಒಂದು ಆ ಕೇಳುಗರ ಹೆಸರುಗಳನ್ನು ಬಿಟ್ಟು ಇವತ್ತು ಬೇರೆ ಕೇಳುಗರ ಹೆಸರುಗಳನ್ನು ಓದ್ತಾ ಇದ್ದೀನಿ. ಅವರ ಗೀತೆಗಳನ್ನು ಪ್ರಸಾರ ಮಾಡ್ತೀನಿ ಒಂದು ಸಂಚಿಕೆಯಲ್ಲಿ ಕೆಲವರಿಗೆ, ಮತ್ತೊಂದು ಸಂಚಿಕೆಯಲ್ಲಿ ಕೆಲವರಿಗೆ ಅವಕಾಶ ನೀಡುವ ಸದುದ್ದೇಶ ನಮ್ಮ ಆಕಾಶವಾಣಿ ರಾಯಚೂರು FM ಕೇಂದ್ರದ್ದಾಗಿದೆ. ಏನಂತೀರಿ? ಹೀಗಾಗಿ ಈಗಾಗಲೇ ಒಂದು ಮೊದಲಿಗೆ ಹೇಳಿದೆ ನಾನು ಒಗಟನ್ನು ಕೇಳ್ತೀನಿ ಅಂತ. ಒಗಟನ್ನು ಕೇಳಿ ನಮ್ಮ ಕೇಳುಗರ ಗೀತೆಯನ್ನು ಕೂಡ ಪ್ರಸಾರ ಮಾಡಿದೆ. ನಿನ್ನೆ ತಾನೇ ಕಾರ್ ಹುಣ್ಣಿಮೆಯನ್ನು ನಾವು ಮಾಡಿದ್ದೀವಿ. ಒಂದು ಪ್ರಕೃತಿಗೆ ನಾವು ಸಲ್ಲಿಸುವಂತಹ, ಆಮೇಲೆ ಪಶು ಮತ್ತು ಪಕ್ಷಿಗಳಿಗೆ ನಾವು ಸಲ್ಲಿಸುವಂಥ ಒಂದು ಕೃತಜ್ಞತೆ ಅಂತಲೇ ಹೇಳ್ಬೋದು. ನಿನ್ನೆಯ ಹಬ್ಬ ವಟ ಸಾವಿತ್ರಿ ವ್ರತ ಕೂಡ ಇತ್ತು ನಿನ್ನೆ, ಎಲ್ಲ ಆಚರಣೆ ಅದಕ್ಕೆ ತಕ್ಕಂಥ ಒಂದು ಗೀತೆಯನ್ನು ಕೂಡ ಕೇಳಿದರೆ ನಮ್ಮ ಕೇಳುಗರು. ಯಾರು ಕೇಳಿದ್ದಾರೆ, ಯಾವ ಗೀತೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಒಗಟನ್ನು ಕೇಳ್ತೀನಿ, ಒಗಟನ್ನು ನೀವು ಬಿಡಿಸ್ತಾ ಬಿಡಿಸ್ತಾ ಆ ಗೀತೆಯನ್ನು ಕೇಳಬೇಕು. ಒಗಟು, ಗಿಡ ಕೊಡಲಾರದ್ದು ಮರ ಬೆಳೆಸಲಾರದ್ದು, ಗಿಡ ಕೊಡಲಾರದ್ದು ಮರ ಬೆಳೆಸಲಾರದ್ದು, ಅದಿಲ್ಲದೆ ಊಟವೇ ಸೇರದು. ಮತ್ತೊಮ್ಮೆ ಹೇಳ್ತೀನಿ, ಗಿಡ ಕೊಡಲಾರದ್ದು ಮರ ಬೆಳೆಸಲಾರದ್ದು, ಅದು ಇಲ್ಲ ಅಂತಂದರೆ ಊಟವೇ ಸೇರದು. ಇದ್ರ ಉತ್ತರ ಏನಾದರೂ ಗೊತ್ತಿದ್ದರೆ ಬೇಗ ಬೇಗ ನಮಗೆ ಮೆಸೇಜ್ ಮಾಡಿ 2233365 ಎಸ್ಟಡೀಸ್ ಕೋಡ್ ಸಂಖ್ಯೆ 0853222 ನೀವು ಮೆಸೇಜ್ ಮಾಡಿ ಇದರ ಉತ್ತರವನ್ನು ನನಗೆ ಕೊಡಬಹುದು. ಈಗಾಗಲೇ ಹೇಳಿದಂತೆ ಕಾರ್ ಹುಣ್ಣವಿಯ ಕುರಿತ ಒಂದು ಗೀತೆಯನ್ನು ಕೇಳಿದ್ದಾರೆ. ಯಾಕಂತಂದರೆ ನಾವು ಅತ್ಯಂತ ಹೆಚ್ಚು ಕೃತಜ್ಞರಾಗಿರಬೇಕು ಯಾರ್ಯಾರಿಗಪ್ಪ ಅಂತಂದರೆ, ನಮ್ಮ ಮನದಾಳದ ಧನ್ಯವಾದಗಳನ್ನು ತಿಳಿಸಬೇಕು ಅಂತಂದರೆ ಅದು ಒಂದು ಜವಾನ್, ಇನ್ನೊಂದು ಕಿಸಾನ್ ಅಂತ ಹೇಳ್ತೀವಿ. ಹೌದು, ರೈತರಿಗೆ ಸಂಬಂಧಪಟ್ಟ ಗೀತೆಯನ್ನು ಕೇಳಿದ್ದಾರೆ ಶಿವಲಿಂಗಯ್ಯ ಅವರು, ಕಲಾವತಿ ಅಭಿಷೇಕ್ ಹಿರೇಮಠ ಅವರು ಬೆಳಗಾವಿಯಿಂದ. ಕಾಮನಬಿಲ್ಲು ಚಿತ್ರದ ಗೀತೆ ಅವರಿಗೋಸ್ಕರ, ಹಾಗೆ ನಿನ್ನೆ ತಾನೇ ಆಗಿರೋದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಅದೇ ರೀತಿ ನಿಮಗೆ ಗೊತ್ತಿದ್ದರೆ ಉತ್ತರವನ್ನು ಕೂಡ ಮೆಸೇಜ್ ಮಾಡಿ.

ಸ್ನೇಹಿತರೆ, ರೈತರಿಗೆ ಮನದಾಳದ ನಮಸ್ಕಾರಗಳನ್ನ ತಿಳಿಸಿದ್ದಾಯಿತು. ಈಗ ನಾನು ಕೇಳಿದಂತಹ ಪ್ರಶ್ನೆಯ ಉತ್ತರವನ್ನು ಹೇಳುವಂತಹ ಸಮಯ, ಯಾರ್ಯಾರು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ನೋಡುವಂತಹ ಸಮಯ. ನಾನು ಕೇಳಿದಂತಹ ಪ್ರಶ್ನೆ ಏನಿತ್ತು ಅಂದರೆ, ಗಿಡ ಕೊಡಲಾರದ್ದು, ಮರ ಬೆಳೆಸಲಾರದ್ದು, ಅದಿಲ್ಲದೆ ಊಟವೇ ಸೇರದು ಅಂತ ಹೇಳಿದ್ದೆ. ಅನೇಕ ಜನ ಸರಿಯಾದ ಉತ್ತರವನ್ನು ನಮಗೆ ಕೊಟ್ಟಿದ್ದೀರಿ. ನೀವು ಯಾರ್ಯಾರು ಕೊಟ್ಟಿದ್ದೀರಿ ಅನ್ನೋದನ್ನು ನೋಡೋಣ ಅಂತ. ಓಕೆ, ನೇತ್ರಾ ನಟರಾಜ್ ಅವರ ಉತ್ತರ ಸರಿಯಾಗಿದೆ, ಚಿತ್ರದುರ್ಗದಿಂದ. ವೈ ಬಿ ಚಳ್ಳಮರದವರ ಉತ್ತರ ಸರಿಯಿದೆ, ಮತ್ತು ಹನುಮಂತಪ್ಪ ಮಡಿವಾಳರ್ ನಿಮ್ಮ ಉತ್ತರ ಕೂಡ ಸರಿಯಿದೆ. ನಾಗರಾಜ್ ರೆಡ್ಡಿ ರಾಮ್ ತೀರ್ಥ ಅವರ ಉತ್ತರ ಕೂಡ ಸರಿಯಿದೆ. ರೂಪಾ ಪಾಂಡುರಂಗರಾವ್ ಅವರ ಉತ್ತರ ಸರಿಯಿದೆ. ಪ್ರಭುಸ್ವಾಮಿ ಗಂಗಾವತಿ ಅವರ ಉತ್ತರ ಸರಿಯಿದೆ. ಬಿಂದು ಪ್ರಕಾಶ್ ಬೆಂಗಳೂರು ಇವರ ಉತ್ತರ ಸರಿಯಿದೆ. ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ವಿಜಯಪುರದಿಂದ ಇವರ ಉತ್ತರ ಕೂಡ ಸರಿಯಿದೆ. ಸೋನು ಚಿತ್ರದುರ್ಗ ನಿಮ್ಮ ಉತ್ತರ ಕೂಡ ಸರಿಯಿದೆ. ಸುಬಾನ್ಕೋರಿ ಹಗರಿ ಬೊಮ್ಮನಹಳ್ಳಿ ಅವರು ಕಳಿಸಿರುವಂತಹ ಉತ್ತರ ಕೂಡ ಸರಿಯಾಗಿದೆ.

ಭೀಮನ್ ಗೌಡ ಜೋಕೂರು ಇವರ ಉತ್ತರ ಕೂಡ ಸರಿಯಾಗಿದೆ. ನಳಿನಿ ಸತೀಶ್ ಚಿತ್ರದುರ್ಗದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮಹೇಶ್ ಎಚ್ ಶಿಕಾರಿಪುರದಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ವೆಂಕಟೇಶ್ ಪಾಲಾದಿ ನಿಮ್ಮ ಉತ್ತರ ಸರಿ ಇದೆ. ಮತ್ತು ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಬರೆದಿದ್ದಾರೆ. ಓಕೆ, ಕ್ವಶನ್ನೇ ಗೊತ್ತಾಗಿಲ್ಲಂತೆ. ಹೇಳ್ತೀನಿ, ಕ್ವಶನ್ನು ಹೇಳ್ತೀನಿ, ಆನ್ಸರು ಹೇಳ್ತೀನಿ. ನಿಮ್ಮ ಹೆಸರೇನು? ಹನುಮೇಶ್ ಕುರುಡಿ ಅವರಿಗೆ ಇದು ಅರ್ಥ ಆಗಿಲ್ವಂತೆ. ತಿಳಿಸಿಕೊಡ್ತೀನಿ ಹನುಮೇಶ್ ಅವರೇ, ಕಾರ್ಯಕ್ರಮದ ಜೊತೆಯಾಗಿರಿ ನೀವು. ಇನ್ನು ಅನಿಲ್ ಕುಮಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಗಂಗಾವತಿ ಈರಣ್ಣ ಅವರ ಉತ್ತರ ಕೂಡ ಸ್ವಲ್ಪ ತಪ್ಪಿದೆ, ಸರಿಯಾಗಿಲ್ಲ, ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಿ. ರವಿಕುಮಾರ್ ನಿಮ್ಮ ಉತ್ತರ ಸರಿಯಾಗಿದೆ. ಅದೇ ರೀತಿ ಯಾರಿವರು, ಚಂದ್ರಶೇಖರ್ ಅವ್ರ ಉತ್ತರ, ಗಂಗಾವತಿಯಿಂದ ಚಂದ್ರಶೇಖರ್ ಅವ್ರ ಉತ್ತರವನ್ನು ಕಳಿಸಿದೆ, ಸರಿಯಾಗಿದೆ. ಶ್ರೀಕಾಂತ್ ತೇಲಿ ಅವರ ಉತ್ತರ ಸರಿಯಾಗಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಂತರ ಅಂಜಿನಪ್ಪ ಅವರ ಉತ್ತರ ಸರಿಯಾಗಿದೆ, ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, ನೀವೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಉತ್ತರ ಏನು ಅನ್ನೋದು ಗೊತ್ತಾಗಿದೆ. ಏನಪ್ಪ ಅಂದರೆ ಊಟ ಇಲ್ಲ, ಊಟವೇ ಸೇರೋದಿಲ್ಲ ಅಂತ. ಅದಕ್ಕೆ ಹಿರಿಯರು ಮಾಡಿದ್ದಾರೆ ಗಾದೆಯನ್ನು, ಊಟಕ್ಕೆ ಮೊದಲು ಉಪ್ಪಿನಕಾಯಿ ಉಪ್ಪಿರಬೇಕು ಅಂಥೇಳಿ. ಉಪ್ಪಿಲ್ಲ ಅಂತಂದರೆ ಊಟನೇ ಸೇರೋದಿಲ್ಲ. ಹೀಗಾಗಿ ಅದು ಗಿಡದಿಂದ ನಮಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಮರನೂ ಕೂಡ ಉಪ್ಪನ್ನು ಬೆಳೆಸೋದಿಲ್ಲ. ಅದಿಲ್ಲ ಅಂದರೆ ಊಟನೇ ರುಚಿ ಇರೋದಿಲ್ಲ. ಅದರ ಉತ್ತರ ಏನಪ್ಪ ಅಂತಂದರೆ ಉಪ್ಪನ್ನು ಅಂತ, ಉಪ್ಪು ಅಂಥೇಳಿ. ನೀವೆಲ್ಲ ಈ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ಎರಡನೇ ಒಂದು ಒಗಟನ್ನು ಕೇಳಿ ಮತ್ತೊಂದು ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯ ಆಗಿತ್ತು. ಯಾರು ಕೇಳಿದ್ದಾರೆ, ಎಲ್ಲಿಂದ ಅನ್ನೋದನ್ನು ನೋಡೋಣ ಅಂತ. ಅದಕ್ಕೂ ಮುಂಚೆ ಇನ್ನೊಂದು ಪ್ರಶ್ನೆಯನ್ನು ಕೇಳುವ ಸಮಯ. ಪ್ರಶ್ನೆ ಕೂಡ ತುಂಬ ತುಂಬ ಸುಲಭವಾಗಿರುತ್ತೆ. ನೀವು ಸ್ವಲ್ಪ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟ್ರಿ ಅಂತಂದರೆ ನಿಮಗೆ ಮೊದಲಿಗೆ ನೀವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾರಿದರೆ ಹನುಮಂತ, ಕೂಗಿದರೆ ಹೆಬ್ಬುಲಿ, ಯಾರಿದು? ಹಾರಿದರೆ ಹನುಮಂತ, ಕೂಗಿದರೆ ಹೆಬ್ಬುಲಿ. ಉತ್ತರ ಗೊತ್ತಿದ್ದರೆ ಬೇಗನೆ ನಮಗೆ 2 2 3 3 6 5ಕ್ಕೆ ಮೆಸೇಜನ್ನು ಕಳಿಸಿ. ಆಮೇಲೆ ಕಾರ್ಯಕ್ರಮದಲ್ಲಿ ಎರಡನೇ ಗೀತೆಯನ್ನು ಕೋರಿ ನಮಗೆ ಮೆಸೇಜನ್ನು ಕಳಿಸಿರುವವರು ವಿಜಯ್ ಕುಮಾರ್, ಸುದರ್ಶನ್ ಅವರು, ಭರತ್ ಕುಮಾರ್, ಬಂದೇ ನವಾಜಿ ಇವರೆಲ್ಲ ಸೇರಿಕೊಂಡು ಗಣಪ ಚಿತ್ರದಿಂದ ನಮಗೆ ಗೀತೆ ಬೇಕು ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಅವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ಸ್ನೇಹಿತರ ಗೀತೆಗಳು ಪ್ರಸಾರ ಆಗಲು ಬಾಕಿ ಇದ್ದಾವೆ. ಅದೇ ರೀತಿ ನೀವು ಕೊಡುವಂತಹ ಉತ್ತರ ಕೂಡ ತುಂಬ ಮುಖ್ಯವಾಗಿರುತ್ತೆ. ತಲೆಗೆ ಸ್ವಲ್ಪ ಕೆಲಸ, ಮನಸ್ಸಿಗೆ ತುಸು ನೀಡುವಂತಹ ಕಾರ್ಯಕ್ರಮವೇ ಮೇಘ ಸಂದೇಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏನಂತೀರಿ? ಬನ್ನಿ ಗೀತೆಯನ್ನು ಕೇಳಿಬರೋಣ.

ಸ್ನೇಹಿತರೆ, ಸಮಯ 9:50:30 ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಿ ಮೇಘ ಸಂದೇಶ, ಚಿತ್ರಗೀತೆಗಳನ್ನು ಆಧರಿಸಿದ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದೆ, ಒಂದು ಒಗಟನ್ನು ಕೇಳಿದ್ದೆ, ಹಾರಿದರೆ ಹನುಮಂತ, ಕೂಗಿದರೆ ಹೆಬ್ಬುಲಿ ಅಂತ ಕೇಳಿದ್ದೆ, ಯಾರು ಅಂತ ಕೇಳಿದ್ದೆ. ಅದಕ್ಕೆ ಉತ್ತರವನ್ನು ಕೊಟ್ಟವರ ಹೆಸರನ್ನು ಹೇಳುವಂತಹ ಸಮಯ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ, ತುಂಬ ಖುಷಿಯಾಗುತ್ತೆ. ನಿಮ್ಮ ಈ ಪ್ರತಿಕ್ರಿಯೆಗೆ ತುಂಬಾ ಖುಷಿಯಾಗುತ್ತೆ. ಯಾರ್ಯಾರು ಕೊಟ್ಟಿದ್ದೀರಿ ಅಂತ ನೋಡೋಣ ಅಂದರೆ, ನೇತ್ರಾ ನಟರಾಜ್ ಅವರು ಕೊಟ್ಟಿದ್ದಾರೆ, ಅನಿಲ್ ಕುಮಾರ್ ಅವರು ಕೊಟ್ಟಿದ್ದಾರೆ, ನಾಗರಾಜ್ ರೆಡ್ಡಿ ಅವರು ಕೊಟ್ಟಿದ್ದಾರೆ, MH ರವಿಕುಮಾರ್ ಅವರು ಕೊಟ್ಟಿದ್ದಾರೆ, ಶ್ರೀಕಾಂತ್ ತೇಲಿ ಅವರು ಕೊಟ್ಟಿದ್ದಾರೆ, ಸೋನು ಚಿತ್ರದುರ್ಗ ಸರಿಯಾದ ಉತ್ತರ, ಪ್ರಭುಸ್ವಾಮಿ ಗಂಗಾವತಿ, ಬಿಂದು ಪ್ರಕಾಶ್ ಬೆಂಗಳೂರವರು, ಹನುಮಂತಪ್ಪ ಮಡಿವಾಳರ್, ರೂಪಾ ಪಾಂಡುರಂಗರಾವ್, ಅಂಜಿನಪ್ಪ ಗಂಗಮ್ಮ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಮುಗಳ್ಕೋಡ ರಾಯಬಾಗ್ ತಾಲೂಕು ಶಿವಲಿಂಗ ಅವರು, ಇವ್ರಿಗೂ ಉತ್ತರ ಕೂಡ ಸರಿಯಾಗಿದೆ, ಸುಭಾನ್ ಕೋರಿ ಅವರ ಉತ್ತರ ಸರಿಯಿದೆ, ಮಾದಪ್ಪ ಹಾಗೂ ಕೃಷ್ಣ KM ಉತ್ತರ ಸರಿಯಿದೆ, ಮಹೇಶ್ ಹೊಸೂರು ಶಿಕಾರಿಪುರ ಉತ್ತರ ಸರಿಯಿದೆ,

ಇವ್ರಿಗೆ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಮಾಡಿದರೆ ಸರಿ ಪ್ರಸರ್ ಮಾಡೋಣ ಅಂತ ನಿಮ್ಮ ಗೀತೆನ. ನಂತರ ಉಮೇಶ್ ಸಿರಿಗೆರೆ ಅವರ ಉತ್ತರ ಕೂಡ ಸರಿಯಾಗಿದೆ. ಉತ್ತರವನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಹಾರಿದರೆ ಹನುಮಂತ, ಕುಗ್ಗಿದರೆ ಹೆಬ್ಬುಲಿ. ಇದಕ್ಕೆ ಸರಿಯಾದ ಉತ್ತರ ಕಪ್ಪೆ. ಕಪ್ಪೆ ಹೇಗೆ ಹಾರುತ್ತೆ ನೀವೆಲ್ಲ ನೋಡಿರ್ತೀರಿ. ಅದು ಗುಟೂರ್ ಗುಟೂರ್ ಅಂತ ಕೂಗೋದು ಕೇಳಿದ್ರೆ ಅದು ಹೆಬ್ಬುಲಿ ಕೂಗಿದಂಗೆ ಅನಿಸುತ್ತೆ. ಏನಂತೀರಿ? ಇನ್ನು ಕಾರ್ಯಕ್ರಮದ ಮುಂದಿನ ಒಗಟು ಹಾಗೂ ಮುಂದಿನ ಗೀತೆಯನ್ನು ನೋಡೋಣ ಅಂತ. ಮುಂದಿನ ಒಗಟು ಹೀಗಿದೆ: ಹುಲ್ಲಾಗ ಹುಲಿ ಮಲಗೈತಿ, ಹುಲ್ಲಾಗ ಹುಲಿ ಮಲಗೈತಿ, ಹುಲ್ಲಿನೊಳಗೆ ಹುಲಿ ಮಲಗಿದೆ. ಏನಿದ್ರೆ ಉತ್ತರ ಗೊತ್ತಿದ್ರೆ ಬೇಗನೆ 0855232236 ಇದಕ್ಕೆ ನೀವು ನಮಗೆ ಮೆಸೇಜನ್ನು ಕಳಿಸ್ಬೇಕು. ಮುಂದಿನ ಗೀತೆ ಅಂತಂದರೆ ಕರ್ಣ ಚಿತ್ರದ ಗೀತೆಯನ್ನು ನಮಗೆ ಇಬ್ಬರು ಶ್ರೋತೃ ಬಾಂಧವರು ಕೇಳ್ಕೊಂಡಿದ್ದಾರೆ. ಅವರಿಬ್ಬರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಳಿನಿ ಸತೀಶ ಚಿತ್ರದುರ್ಗದಿಂದ ಕೇಳಿದ್ದಾರೆ, ಮತ್ತು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗೊಂದಿ ಇಲ್ಲಿ ಇವರು ಕೂಡ ಜಗಳೂರು ತಾಲೂಕು ಇವ್ರಿಗೂ ಕೂಡ ಈ ಒಂದು ಗೀತೆಯನ್ನು ಕೇಳಿದ್ದಾರೆ. ನಿಮ್ಮಿಬ್ಬರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರೋರು ಬೇಗನೆ ನಮಗೆ ಮೆಸೇಜನ್ನು ಕಳಿಸಿಕೊಡಿ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನೊಂದು ಒಗಟನ್ನು ಕೇಳಿದ್ದೆ. ಅನೇಕ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ, ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಿ. ಹುಲ್ಲಿನಲ್ಲಿ ಹುಲಿ ಮಲಗಿದೆ ಅಂತ ಹೇಳಿದ್ದೆ. ಹುಲ್ಲಾಗ ಹುಲಿ ಮಲಗೈತಿ. ಹುಲ್ಲಿನಲ್ಲಿ ಯಾವುದಿರುತ್ತೆ ಅನ್ನೋದನ್ನು ಸ್ವಲ್ಪ, ಯಾವುದನ್ನು ಇಡ್ತೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಉತ್ತರ ಗೊತ್ತಾಗುತ್ತೆ. ಆಮೇಲೆ ಇದು ತುಂಬಾ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿರುವಂಥದ್ದು. ಕ್ಲೂ ಕೊಡೋಕ್ಕಿಂತ ಬದಲು ನಾನು ಇದ್ರ ಉತ್ತರವನ್ನು ಹೇಳೇ ಬಿಡ್ತೀನಿ. ಎಲ್ಲರೂ ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಿ, ತುಂಬ ಬೇಜಾರಾಗ್ತಾ ಇದೆ ನನಗೆ. ತುಂಬ ಸುಲಭದ ಪ್ರಶ್ನೆ ಇತ್ತಿದು. ಎಲ್ಲರೂ ಕೂಡ ಸೇಮ್, ಯಾರೂ ಕೂಡ ಬೇರೆ ವಿಭಿನ್ನವಾಗಿ ಯೋಚನೆ ಮಾಡಲೇ ಇಲ್ಲ. ಮುಗಳ್ ಕೂಡ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರು ಕುಂಬಳಕಾಯಿ ಅಂತ ಸ್ವಲ್ಪ ಡಿಫ್ರೆಂಟ್ ಉತ್ತರವನ್ನು ಕೊಟ್ಟಿದ್ದಾರೆ. ಉಳಿದವರೆಲ್ಲ ಉತ್ತರ ಕೂಡ ಸರಿಯಾಗಿದೆ. ಆದರೆ ಅದರ ಉತ್ತರ ಏನಪ್ಪ ಅಂತಂದರೆ, ಹುಲ್ಲಿನಲ್ಲಿ ಹುಲಿ ಮಲಗಿದೆ ಅನ್ನೋದರ ಉತ್ತರ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿರುವಂಥದ್ದು, ಹಣ್ಣುಗಳ ರಾಜ ಮಾವಿನ ಹಣ್ಣು ಇದರ ಸರಿಯಾದ ಉತ್ತರ. ಹುಲಿ ಅಂತಂದರೆ ಅದರ ಒಂದು ಬಣ್ಣನೂ ಕೂಡ ಸ್ವಲ್ಪ ಅದೇ ರೀತಿ ಇರುತ್ತೆ, ಹಳದಿ ಕಲರ್ನಲ್ಲಿರುತ್ತೆ. ಹುಲ್ಲಿನಲ್ಲಿ ನಾವು ಕಾಯಿಯನ್ನು ತಂದಿಟ್ಟರು ಕೂಡ ಅದು ಹಣ್ಣಾಗುತ್ತೆ, ಮಾಗುತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಹುಲ್ಲಾಗ ಹುಲಿ ಮಲಗೈತೆ, ಹುಲ್ಲಿನಲ್ಲಿ ಹುಲಿ ಮಲಗಿದೆ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಒಂದು ಸಮರ್ಪಕವಾಗಿರೋದಂದರೆ ಮಾವಿನ ಹಣ್ಣು ಅಂತ ನನಗನ್ಸುತ್ತೆ. ನೀವೆಲ್ಲ ಬೆಕ್ಕು ಅಂತ ಬರೆದಿದ್ದೀರಿ, ಆದರೆ ಯಾವ ತರಹ ಅಂತ ನನಗೆ ಇದು ಯಾವ ಲಾಜಿಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಇದರ ಸರಿಯಾದ ಉತ್ತರ ಮಾವಿನ ಹಣ್ಣು, ಮಾವಿನಕಾಯಿ ಅಂತ ಹೇಳಿ ರಮೇಶ್ ರಂಗ ವಿದ್ಯಾರ್ಥಿಯವರು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮಾವಿನಕಾಯಿ ಮಾವಿನ ಹಣ್ಣು ತೊಗೋಬೋದು, ಇದು ಸರಿಯಾದ ಉತ್ತರವೇ. ಓಕೆ, ಮತ್ತೊಬ್ಬರು ಈಗ ನಾಗರಾಜ್ ರೆಡ್ಡಿ ಅವರು ಕಳಿಸಿದ್ದಾರೆ. ಆಮೇಲೆ ಉಳಿದವರೆಲ್ಲ ಕಲ್ಲಂಗಡಿ ಹಣ್ಣು ಅಂತ ಕಳಿಸಿದ್ರಿ, ತಪ್ಪು ಉತ್ತರ ಇದು. ಓಕೆ, ಉತ್ತರವನ್ನು ಕೊಟ್ಟಿರುವಂತಹ ನಿಮಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳ್ತೀನಿ, ಮುಂದಿನ ಕೇಳುಗರ ಒಂದು ಗೀತೆಯನ್ನು ಕೂಡ ಪ್ರಸಾರ ಮಾಡ್ತೀನಂತ. ಮುಂದಿನ ಪ್ರಶ್ನೆ ಹೀಗಿದೆ: ಕರಿ ನೆಲದಲ್ಲಿ ಬಿಳಿ ಗೂಟ, ಕರಿ ನೆಲದಲ್ಲಿ ಬಿಳಿ ಗೂಟ, ಕರಿ ಇರ್ಬೋದು ಕೆಂಪಿರ್ಬೋದು, ನೆಲದಲ್ಲಿ ಬಿಳಿ ಗೂಟ, ಏನಿರ್ಬೋದು ಉತ್ತರ? ಮತ್ತೊಮ್ಮೆ, ಕರಿ ಅಥವಾ ಕೆಂಪು ನೆಲದಲ್ಲಿ ಬಿಳಿ ಗೂಟ, ಇದರ ಉತ್ತರ ಗೊತ್ತಿದ್ದರೆ ಬೇಗನೆ ನಮಗೆ 0853223365 0853322335 ಮೆಸೇಜನ್ನು ಮಾಡಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೋರಿ ನಮಗೆ ಮೆಸೇಜ್ ಮಾಡಿರುವವರು ಸೋನು ಮತ್ತು ಕುಟುಂಬದವರು, ಫ್ರೆಂಡ್ಸ್ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ.

ಸ್ನೇಹಿತರಿಗಾಗಲೇ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕೊಡ್ತಾ ಇದ್ದೀರಿ, ಸಂತೋಷ ಆಗ್ತಾ ಇದೆ. ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ಕರಿ ನೆಲದಲ್ಲಿ ಅಥವಾ ಕೆಂಪು ನೆಲದಲ್ಲಿ ಬಿಳಿ ಗೂಟ ಅಂತ ಕೇಳಿದೆ. ಉತ್ತರವನ್ನು ಸರಿಯಾಗಿ ಕೊಟ್ಟವರು ಯಾರ್ಯಾರು ಅನ್ನೋದನ್ನು ನೋಡೋಣ ಅಂತ. ನಳಿನಿ ಸತೀಶ್ ಅವರು ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಗಂಗಾವತಿ ಈರಣ್ಣ ಅವರ ಉತ್ತರ ಸರಿಯಾಗಿದೆ. ಮುಗಳ್ಖೋಡ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರ ಉತ್ತರ ಸರಿಯಾಗಿದೆ. ವೆಂಕಟೇಶ್ ಪಾಲಾದಿಯವರ ಉತ್ತರ ಸರಿಯಾಗಿದೆ. ಶಾಂತಾಚಾರ್ ಬಡಿಗೇರವರ ಉತ್ತರ ಸರಿ ಇದೆ. ಭೀಮನ್ ಗೌಡ ಪಾಟೀಲ್ ಜೋಕೂರವರ ಉತ್ತರ, ಇವರು ಉತ್ತರವನ್ನು ಕೊಟ್ಟಿಲ್ಲ, ಹಿಂದಿನ ಒಂದು ಉತ್ತರ ಕೂಡ ಅದು ತಪ್ಪಾಗಿ ಕೊಟ್ಟಿದ್ದಾರೆ. ನಂತರ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಅವರ ಉತ್ತರ ಸರಿ ಇದೆ. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಅವರ ಉತ್ತರ ಸರಿ ಇದೆ. ಉಮೇಶ ಸಿರಿಗೆರೆ, ನಿಮ್ಮ ಉತ್ತರ ಸರಿಯಾಗಿದೆ ರೀ, ಊಹೆನೂ ಕೂಡ ಸರಿಯಾಗಿ ಮಾಡಿದ್ದೀರಿ. ಇನ್ನು ಓಕೆ, ಸುಭಾನ್ ಕೋರಿ ಅವರ ಉತ್ತರ ಸರಿಯಾಗಿದೆ. ರಮೇಶ ಜಾಲಿಬೆಂಚಿ ರಂಗ ವಿದ್ಯಾರ್ಥಿ ಅವರ ಉತ್ತರ ಸರಿಯಾಗಿದೆ. ಓಕೆ, ಇವರು ಉತ್ತರಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹನುಮೇಶ್ ಕುರುಡಿ ಅವರು, ಓಕೆ ಟ್ರೈ ಮಾಡ್ತಾ ಹೋಗಿ, ನಿಮಗೆ ಉತ್ತರ ಸಿಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಉತ್ತರವನ್ನು ಕೊಟ್ಟಿರೋರು ಹನುಮಂತಪ್ಪ ಮಡಿವಾಳ ಅರ್ಜಗಳೂರಿಂದ ಸರಿಯಾಗಿದೆ. ಶ್ರೀಕಾಂತ್ ತೇಲಿ ಅವರ ಉತ್ತರ ಸರಿಯಾಗಿದೆ. ಪ್ರಭುಸ್ವಾಮಿ ಅವರ ಉತ್ತರ ಸರಿಯಾಗಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಉತ್ತರ ಸರಿಯಾಗಿದೆ. ವೈ ಬಿ ಚಳ್ಳಮರದವರ ಉತ್ತರ ಸರಿಯಾಗಿದೆ. ಸೋನು ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ನೇತ್ರಾ ನಟರಾಜ್ ಅವರ ಉತ್ತರ ಸರಿಯಾಗಿದೆ. ನೀವೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈಗ ಕಳಿಸಿರುವಂತಹ ಉತ್ತರಗಳು ಅಮೃತ, ರಮೇಶ್, ನಾಗರಾಜ್ ರೆಡ್ಡಿ, ರಾಮತೀರ್ಥ ಅವರು, ಮಹೇಶ್ ಹೊಸೂರ್ ಅವರು. ಓಕೆ, ನೀವೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಕರಿ ಅಥವಾ ಕೆಂಪು ನೆಲದಲ್ಲಿ ಬಿಳಿ ಗೂಟ ಅಂತಂದರೆ ಮುಳ್ಳಂಗಿ. ಮುಳ್ಳಂಗಿ ನೋಡಿರ್ತೀರಿ, ಬಿಳಿಯಾಗಿರುತ್ತೆ, ಅದು ಕರಿ ಅಥವಾ ಕೆಂಪು ಮಣ್ಣಿನಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದು. ಸರಿಯಾದ ಉತ್ತರ ಮುಳ್ಳಂಗಿ ಅನ್ನುವಂಥದ್ದು. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ, ಆಮೇಲೆ ಮುಂದಿನ ಗೀತೆಯನ್ನು ಯಾರು ಕೋರಿದ್ದಾರೆ, ಎಲ್ಲಿಂದ ಅವರು ಯಾವ ಗೀತೆಯನ್ನು ಕೋರಿದ್ದಾರೆ, ಯಾವ ಊರಿನಿಂದ ಗೀತೆಯನ್ನು ಕೋರಿದ್ದಾರೆ ಅನ್ನೋದನ್ನು ಕೇಳೋಣಂತ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಇದೆ. ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು, ಯಾರಿರಬಹುದು? ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟಿದೆ. ಉತ್ತರ ಗೊತ್ತಿದ್ರೆ ಬೇಗನೆ ನಮಗೆ ಮೆಸೇಜ್ ಮಾಡಿ 0853223365. ಮತ್ತೊಮ್ಮೆ ಹೇಳ್ತೀನಿ, ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು, ಯಾರದು? ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯ. ಮುಂದಿನ ಗೀತೆ ತಾರಕ್ ಚಿತ್ರದಿಂದ ಬರ್ತಾ ಇದೆ. ಈ ಗೀತೆಯನ್ನು ಕೋರಿ ನಮಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿಂದ ಮೆಸೇಜನ್ನು ಮಾಡಿದ್ದಾರೆ. ಅವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ.

ಸ್ನೇಹಿತರೆ, ಈಗ ಸಮಯ 10:14:06 ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ನೀವು ಕೇಳ್ತಾ ಇದ್ರಿ ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸುಕರಾಗಿ ನೀವು ಭಾಗವಹಿಸ್ತಾ ಇದ್ದೀರಿ, ತುಂಬ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, 10 ಮಕ್ಕಳಿಗೆ ತಲೆಯ ಮೇಲೆ ಜುಟ್ಟು ಅಂತ ಹೇಳಿದ್ದೆ. 10 ಮಕ್ಕಳ ತಂದೆ ಅದಕ್ಕೆ ತಲೆಯ ಮೇಲೆ ಜುಟ್ಟು ಅಂತ ಹೇಳಿದ್ದೆ, ಯಾವುದದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಭೀಮನ್ಗೌಡ ಪಾಟೀಲ್ ಜೂಕೂರ್ ಅವರೇ, ಅಮೃತ ರಮೇಶ್ ಅವರೇ, ನಳಿನಿ ಸತೀಶ್ ಅವರೇ, ವೆಂಕಟೇಶ್ ಪಾಲಾದಿ ಅವರೇ, ಸುದರ್ಶನ್ ಭರತ್ ಕುಮಾರ್, ಬಂದೇ ನವಾಜ್ ಅವರೇ, ಶಾಂತಾಚಾರ್ ಬಡಿಗೇರ ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲ ಗೊಂದಿ ಅವರೇ, YB ಚಳ್ಳಮರದವರೇ, ಬಿಂದು ಪ್ರಕಾಶ್ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ. ನಮ್ಮ ಜೊತೆಯಾಗಿದ್ದರೆ ನಿಮಗೆ ಇದರ ಸರಿಯಾದ ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಚೇತನ ಅವರೇ, ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ. ಮಹೇಶ್ ಹೊಸೂರ್, ನಿಮ್ಮ ಉತ್ತರ ಸರಿಯಾಗಿದೆ. ರಮೇಶ್ ಜಾಲಿ ಬೆಂಚಿ ಅವರೇ, ಒಂದೇ ಉತ್ತರ ಆದದ್ದು ಸರಿ. ಯಾಕಂತಂದರೆ ಯಾಕೆ ಅಂಥೇಳಿ ಸ್ವಲ್ಪ ಲಾಜಿಕ್ ಯೂಸ್ ಮಾಡಿದ್ರೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಏನನ್ನೋದು. ಸುಭಾನ್ ಕೋರಿ ಅವರ ಉತ್ತರ ಸರಿಯಾಗಿದೆ. ಉಮೇಶ ಸಿರಿಗೆರೆ ಅವರ ಉತ್ತರ ಸರಿಯಾಗಿದೆ. ಗಂಗಾವತಿ ಈರಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ. ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಆಮೇಲೆ ರಾಯಭಾಗ ತಾಲೂಕು ಮುಗಳ್ಖೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರ ಉತ್ತರ ಸರಿಯಾಗಿದೆ. ಶ್ರೀಕಾಂತ್ ತೇಲಿ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ. ಅನಿಲ್ ಕುಮಾರ್ ಅವರ ಉತ್ತರ, ನಾನು ಕೇಳಿದಂತಹ ಪ್ರಶ್ನೆ ಮಕ್ಕಳ ತಂದೆ ಅಂತ ಕೇಳಿದ್ದೀನಿ, ನೀವು ಕೊಟ್ಟಿರೋ ಉತ್ತರ ಸ್ವಲ್ಪ ನೀವು ಆಮೇಲೆ ಅದನ್ನು ನೋಡಿ ಏನಿರ್ಬೋದು ಅಂತೇಳಿ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಉತ್ತರ ಸರಿಯಾಗಿದೆ. ಸೋನು ಚಿತ್ರದುರ್ಗ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ನಾನು ತಂದೆ ಅಂತ ಕೇಳಿದಾಗ ನೀವು ಯಾರನ್ನು ಬಳಸಬೇಕು, ಯಾವುದನ್ನು ತಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ. 10 ಮಕ್ಕಳ ತಂದೆ ಅದಕ್ಕೆ ತಲೆಯ ಮೇಲೆ ಜುಟ್ಟು ಅಂತಂದರೆ ಅದು ಹುಂಜ. ಗೊತ್ತಾಯ್ತಲ್ಲ, ಇದರ ಸರಿಯಾದ ಉತ್ತರ ಹುಂಜ ಅನ್ನುವಂಥದ್ದು. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯಾರು ಕೇಳಿದ್ದಾರೆ ಅನ್ನೋದನ್ನು ನೋಡುವಂತಹ ಸಮಯ. ದೇವರ ಮನೆ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ ಮಹೇಶ್ ಹೊಸೂರು ಅವರು ಶಿಕಾರಿಪುರದಿಂದ. ಅವರಿಗೋಸ್ಕರ ಈ ಗೀತೆ ಬರ್ತಾ ಇದೆ. ಅದಕ್ಕೂ ಮುಂಚೆ ಮತ್ತೊಂದು ಒಗಟನ್ನು ಕೇಳ್ತೀನಿ, ಆ ಒಗಟಿನ ನಂತರ ಈ ಗೀತೆಯನ್ನು ಕೇಳಿ. ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತೆ. ಬಂಗಾರದ ಗುಬ್ಬಿ ಬಾಲದಲ್ಲೇ ನೀರು ಕುಡಿಯುತ್ತೆ ಅಥವಾ ಬಾಲದಿಂದ ನೀರು ಕುಡಿಯುತ್ತೆ, ಏನದು? ಯೋಚನೆ ಮಾಡ್ತಾ ಗೀತೆಯನ್ನು ಕೇಳಿ.

ಸ್ನೇಹಿತರೆ, ನಾನು ಕೇಳಿದಂತಹ ಪ್ರಶ್ನೆ, ಬಂಗಾರದ ಗುಬ್ಬಿ ಬಾಲದಿಂದ ಅಥವಾ ಬಾಲದಲ್ಲೇ ನೀರು ಕುಡಿಯುತ್ತೆ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಇದೆ, ಆದರೆ ಹೆಸರು ಬೇರೆ ಇದೆ, ಪರವಾಗಿಲ್ಲ, ಉತ್ತರ ಮಾತ್ರ ಸರಿಯಾಗಿದೆ. ಕೊಟ್ಟವರ ಹೆಸರನ್ನು ಕೇಳೋಣಂತ. ಯಾರ್ಯಾರು ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದೀರಿ ಅಂತಂದರೆ, ವೆಂಕಟೇಶ್ ಪಾಲಾದಿಯವರು ಜೈಗ್ರಾಮದಿಂದ, ಸಿದ್ದು ಹಿರೇಮಠ ಶಹಪುರದಿಂದ, ಈಗ ತಾನೇ ಅವರು ನಮ್ಮ ಗ್ರೂಪ್ನಲ್ಲಿ ಸೇರ್ಕೊಂಡಂಗಿದೆ. ನಂತರ ವೈ ಬಿ ಚಳ್ಮರದವರು, ಭೀಮನ್ಗೌಡ ಜೋಕೂರವರು, ನಳಿನಿ ಸತೀಶ್ ಅವರು, ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಏನು ಇದು ಓಕೆ, ರೂಪಾ ಪಾಂಡುರಂಗ ಅವರ ಉತ್ತರ ಸರಿಯಾಗಿದೆ. ರಾಯಬಾಗ್ ತಾಲೂಕು ಮುಗಳ್ಖುಡ ಇವರ ಉತ್ತರ ಕೂಡ ಸರಿಯಾಗಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಉತ್ತರ ಸರಿಯಾಗಿದೆ. ಸುಭಾನ್ ಕೋರಿ ನಿಮ್ಮ ಉತ್ತರ ಸರಿಯಾಗಿದೆ. ಅದೇ ರೀತಿ ಯಾರಪ್ಪ ಇದು, ಹನುಮಂತಪ್ಪ ಮಡಿವಾಳರ್ ಜಗಳೂರು ಇವ್ರ ಉತ್ತರ ಕೂಡ ಸರಿಯಾಗಿದೆ. ರಮೇಶ್ ಜಾಲಿಬೆಂಚಿ ಅವರ ಉತ್ತರ ಸರಿಯಾಗಿದೆ. ಶಾಂತಾ ಚರ್ಬಡಿಗೇರ್ ಅವರ ಉತ್ತರ ಸರಿಯಾಗಿದೆ. ಅಮೃತ ರಮೇಶ್ ಅವರ ಉತ್ತರ ಸರಿಯಾಗಿದೆ. ಪ್ರಭುಸ್ವಾಮಿ ಗಂಗಾವತಿ ಅವರ ಉತ್ತರ ಸರಿಯಾಗಿದೆ. ದೀಪಾ ನಾಗರಾಜ್ ರೆಡ್ಡಿ ರಾಮತೀರ್ಥ ಇವರ ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಅವರ ಉತ್ತರ ಸರಿಯಾಗಿದೆ. ನೇತ್ರ ನಟರಾಜ್ ಅವರ ಉತ್ತರ ಸರಿಯಾಗಿದೆ. ಇನ್ನು ಇವರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಮತ್ತು ಉತ್ತರಗಳು ಇಲ್ಲ, ಇವರು ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥವರು. ಓಕೆ, ನಾನು ಕೇಳಿದಂತಹ ಪ್ರಶ್ನೆ ಏನಿತ್ತು ಅಂತಂದರೆ, ಬಂಗಾರದ ಗುಬ್ಬಿ ಬಾಲದಿಂದ ಅಥವಾ ಬಾಲದಲ್ಲೇ ನೀರು ಕುಡಿಯುತ್ತೆ ಅಂತಂದರೆ ದೀಪ ಅಂತ ಹೇಳಿದರೆ ಸರಿಯಾದ ಉತ್ತರ. ಚಿಮಣಿ ಅಂತಲೂ ಕೂಡ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಚಿಮಣಿ ಅಂತ ಇರ್ತಿತ್ತು, ನೋಡಿದ್ದೀರೋ ಇಲ್ಲೋ ನೀವು. ಅದು ದೀಪ ಅಂತ ಹಾಕಿದರೆ ಇದು ಕೂಡ ಸರಿಯಾದ ಉತ್ತರನೇ, ಎರಡು ಕೂಡ ಒಂದೇ. ಈಗ ಮತ್ತೊಂದು ಮೆಸೇಜ್ ಬಂದಿದೆ, ಶಾರದಾ ರಾಮೇಶ್ವರ್ ಅವರ ಮೆಸೇಜ್ ಬಂದಿದೆ. ಶಿವಮೊಗ್ಗದಿಂದ ಹಣತೆ ಅಂತ ಹಾಕಿದ್ದೀರಿ, ಸರಿಯಾದ ಉತ್ತರ ನಿಮ್ಮದು ಕೂಡ. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹಾಗೂ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಮತ್ತೊಮ್ಮೆ ಹೇಳ್ತೀನಿ, ಹಸಿರು ಕೋಲಿಗೆ ಮುತ್ತಿನ ತುರಾಯಿ, ಇದರ ಉತ್ತರ ನಿಮಗೇನಾದರೂ ಗೊತ್ತಿತ್ತು ಅಂದರೆ ಬೇಗನೆ ನೀವು ನಮಗೆ 2233365 ಮೆಸೇಜ್ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ 2233365, ಎಸ್ ಟಿ ಡಿ ಕೋಡ್ ಸಂಖ್ಯೆ 0853.

ಸ್ನೇಹಿತರೆ, ನಾನು ಕೇಳಿದಂತಹ ಪ್ರಶ್ನೆ, ಅದಕ್ಕೂ ಮುಂಚೆ ಈ ಗೀತೆಯನ್ನು ನಮಗೆ ಕೋರಿದವರು ಯಾರಪ್ಪ ಅಂತಂದರೆ, ಅಭಯ್ ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂಥೇಳಿ ನೇತ್ರ ನಟರಾಜ್ ಅವರು ಕೋರಿಕೊಂಡಿದ್ರು. ಅವರಿಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡಿದ್ದಾಯಿತು. ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಏನು, ಪ್ರಶ್ನೆ ಏನು ಅಂತಂದರೆ, ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಭೀಮನಗೌಡ ಅವರು, ಉಮೇಶ ಸಿರಿಗೆರೆ ಅವರು, ಸುದರ್ಶನ್ ಭರತ್ ಕುಮಾರ್ ಅವರು, ವೆಂಕಟೇಶ್ ಪಾಲಾದಿ ಅವರು, ಪ್ರಭುಸ್ವಾಮಿ ಅವರು, ರೂಪಾ ಪಾಂಡುರಂಗರಾವ್ ಅವರು, ಶಾಂತಾಚಾರ್ ಬಡಿಗೇರ್ ಅವರು, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಅವರು, ಶ್ರೀಕಾಂತ್ ಇಲ್ಲಿ ಅವರು, ಸುಭಾನ್ ಕೋರಿ ಅವರು. ನನ್ನ ಹೆಸರೇ ಚಿಕ್ಕಪ್ಪ ಮೇಡಮ್ ಅಂತ ಕೇಳಿದ್ರೆ, ಓಕೆ ಚಿಕ್ಕಪ್ಪ ಶಾರದಾ ಅವರೇ. ಆಮೇಲೆ ರಮೇಶ್ ಜಾಲಿ ಬೆಂಚಿ ಅವರು, ಶಿವಲಿಂಗಯ್ಯ ಅವರು ರಾಯಭಾಗದಿಂದ, ಅನಿಲ್ ಕುಮಾರ್ ಅವರು, ಹನುಮಂತಪ್ಪ ಮಡಿವಾಳರ್, ನಾಗರಾಜ್ ರೆಡ್ಡಿ, ಅಮೃತ ರಮೇಶ್ ಮತ್ತು ಬಿಂದು ಪ್ರಕಾಶ್ ಅವರೇ. ನಿಮ್ಮ ಉತ್ತರ ತಪ್ಪಾಗಿದೆ, ಸೋನು ಚಿತ್ರದುರ್ಗ ಅವರ ಉತ್ತರ ಸರಿಯಾಗಿದೆ. ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಜೋಳದ ತೆನೆ. ಜೋಳದ ತೆನೆ ನೋಡಿರ್ತೀರಿ, ಹಸಿರು ಗಿಡ ಇರುತ್ತೆ, ಅದಕ್ಕೆ ಮೇಲೆಲ್ಲ ಇದು ಬಂದಿರುತ್ತೆ, ಮುತ್ತಿನ ತೋರಣದಗತ್ತೆ ತೆನೆ ಬಂದಿರುತ್ತೆ, ಅದಕ್ಕೆ ಅದನ್ನು ಮುತ್ತಿನ ತುರಾಯಿ ಅಂತ ಹೇಳ್ತಾರೆ. ಅದಕ್ಕೆ ಜೋಳದ ತೆನೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ನಮಗೆ ಶ್ರೀಕಾಂತ್ ತೇಲಿ ಅವರು ಕೇಳಿದ್ದಾರೆ. ಅವರಿಗೋಸ್ಕರ ಮೆರವಣಿಗೆ ಚಿತ್ರದಿಂದ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ.

0: ಇದುವರೆಗೂ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉತ್ತರಗಳನ್ನು ಕೊಟ್ಟ ಎಲ್ಲ ನಮ್ಮ ಕೇಳುಗ ಸ್ನೇಹಿತರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ಸೋಮಶೇಖರ ಮತ್ತು ಶರಣ್ ಬಸವ ಅವರು ಒದಗಿಸಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32. ಈಗ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: 10:32:32 ಒಳ್ಳೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಂದಿಷ್ಟು ಸುಂದರ ಗೀತೆಗಳೊಂದಿಗೆ ಸಾಗ್ತಾ 1 ಗಂಟೆಯ ಅವಧಿಯ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಹಳೆಯ ಅಪರೂಪದ ಗೀತೆಗಳು ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಸಂದೇಶಗಳು ಬಂದಿದೆ. ಸ್ವಪ್ನ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಸ್ವಪ್ನ ಚಿತ್ರ ತೆರೆ ಕಂಡದ್ದು 1981ರಲ್ಲಿ. ರಾಜಾ, ಸ್ವಪ್ನ, ರಾಮ್ಜಿ, ಕಲ್ಪನಾ, ಪದ್ಮಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ದಾಸರಿ ನಾರಾಯಣರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಸ್ವಪ್ನ ಚಿತ್ರದ ಗೀತೆ ಈ ಹೊತ್ತಿನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಧನ ಕನಕ ಕೊಡುವವಳು ಧನಲಕ್ಷ್ಮಿ, ದವಸಗಳ ತರುವವಳು ಧಾನ್ಯಲಕ್ಷ್ಮಿ, ಜ್ಞಾನ ಗಂಗೆಯೈವಳು ವಿದ್ಯಾಲಕ್ಷ್ಮಿ, ಜಯ ಭೇರಿ ಹೊಡೆವವಳು ವಿಜಯಲಕ್ಷ್ಮಿ, ಶಕ್ತಿ ಸ್ವರೂಪಿಣಿಯು ಧೈರ್ಯಲಕ್ಷ್ಮಿ, ವಂಶವನು

ಸುಂದರ ಗೀತೆಗಳ ಸಂಭ್ರಮ ಸಂಗಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು ಗಾಂಧಿನಗರ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಗಾಂಧಿನಗರ ಚಿತ್ರ ತೆರೆಕಂಡದ್ದು 1968 ಕೆ ಎಸ್ ಎಲ್ ಸ್ವಾಮಿನವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ಡಾಕ್ಟರ್ ರಾಜ್, ಕಲ್ಪನಾ, ಜಯಶ್ರೀ, ರಮಾದೇವಿ, ದ್ವಾರಕೀಶ್, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಮುಂದಿನ ಗೀತೆ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗಾಳಿಮಾತು ಚಿತ್ರದಿಂದ ಆಯ್ದ ಒಂದು ಗೀತೆ ಪ್ರಸಾರವಾಗುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. 1981 ಮೂಡಿಬಂತು ಈ ಚಿತ್ರ ಗಾಳಿಮಾತು. ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಲಕ್ಷ್ಮೀ, ಜೈ ಜಗದೀಶ್, ಲೀಲಾವತಿ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು.

ಗೀತಾ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿತ್ತು. 1981 ತೆರೆ ಕಂಡ ಚಿತ್ರ ಇದು. ಗೀತಾ ಶಂಕರ್ ನಾಗ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ಶಂಕರ್ ನಾಗ್, ಅಕ್ಷತಾ ರಾವ್, ಸಾವಕಾರ್ ಜಾನಕಿ, ಅಶ್ವಥ್ ಗಾಯತ್ರಿ ಮುಂತಾದವರು ತಾರಾಗಣದಲ್ಲಿದ್ದರು. ನವರಸಗಳು ಅಂತ ಹೇಳಿದ್ರೆ

0: ಸಂಖ್ಯೆಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
1: ಕೆಳಗಡೆ ಸಮಯ ಆಗಿದೆ 11:03. ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳನ್ನ ಕೇಳುವಂತಹ ಸಮಯ. 11:30 ಕಲಾ ಭಾರತಿ ಕಾರ್ಯಕ್ರಮ, ಎಂದಿನಂತೆ 12:05 ಕರೆಗೊಂದು ಹಾಡು, ನಿಮ್ಮ ಕರೆ ಹಾಗೇನೆ ನಮ್ಮ ಹಾಡು ಆ ಕರೆಗಾಗಿ. ಹಾಗೇನೆ 1:20 ಗೇಮ್ ಶೋನಲ್ಲಿ ರಸಪ್ರಶ್ನೆ ಇರುತ್ತೆ ಈ ದಿನ. ಇನ್ನು 2:15 ಸ್ಪಂದನ, 2:40 ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಕೇಳಲಿದ್ದೀರಿ. ಈ ದಿನ 4:00 ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆ. ಈ ಕಾರ್ಯಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಚಿತ್ರದ ನಿರ್ದೇಶಕರಾದಂತಹ ರಾಮೇನಹಳ್ಳಿ ಜಗನ್ನಾಥ್ ಅವರು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ತಪ್ಪದೇ ಕಾರ್ಯಕ್ರಮವನ್ನು ಕೇಳ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆ ಇದು. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹೂ ಏನು ಹೇಳುತ್ತೆ ಕೇಳೋಣ ಬನ್ನಿ. ಪಂಚತಂತ್ರದ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

ಕೈಲಾಶ್ ಖೇರ್ ಮತ್ತು ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೆಡಿ ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ದು. ಬಿ ಎಸ್ ಮಂಜುನಾಥ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಶಿವ್ ಪಾರು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಚೇತನ್ ಸೋಸ್ಕಾ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಹಯಗ್ರೀವ ಚಿತ್ರದ ಗೀತೆ ಸಂಜಿತ್ ಹೆಗ್ಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಗೀತೆಗಳು ಮೂಡಿ ಬಂದ್ರೆ ನಿಜವಾಗ್ಲೂ ಅದರಲ್ಲಿ ಒಂದು ಬೇರೆಯದೇ ಖುಷಿ ಇರುತ್ತೆ. ಪದ ಪ್ರಯೋಗ ಪ್ರಾಸ ಎಲ್ಲವೂ ಸೇರಿ ಅರ್ಥಗರ್ಭಿತವಾದಂತಹ ಸಾಲುಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿತ್ತು. ಮಾಧುರಿ ಶೇಷಾದ್ರಿ ಅವರ ಧ್ವನಿಗಳಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು. ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಒಬ್ಬರು ಕಲಾವಿದರ ಬಗ್ಗೆ ಮಾತಾಡ್ತೀವಿ. ಅವರ ಪರಿಚಯ, ಅವರ ಬದುಕು, ಸಾಧನೆ, ಹಾಗೆಯೇ ಚಿತ್ರಗಳು, ಹೇಗೆ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು, ಇವೆಲ್ಲವನ್ನ ತಿಳಿಸ್ತಾ ಹೋಗ್ತೀವಿ. ಆದರೆ ಇವತ್ತು ಯಾರು ಯಾರ ಬಗ್ಗೆ ಮಾತಾಡ್ತೀವಿ ಅನ್ನುವ ನಿಮ್ಮ ಮನಸ್ಸಿನ ಮಾತಿಗೆ ಉತ್ತರ ಒಂದು ಹಾಡಿನ ನಂತರ ನೀಡಲಾಗುತ್ತೆ. 45 ಯಕ್ಕ ಸಂಜುವೆಟ್ಸ್ ಗೀತ ಭಾಗ 2, ಮಾರ್ಟಿನ್ ಹಂಡ್ರೆಡ್ ಆಕ್ಟ್ 1978, ಪ್ಯಾರಿಸ್ ಪ್ರಣಯ, ಬಟರ್ಫ್ಲೈ ಅಮರ್, ಮಾಸ್ತಿಗುಡಿ, ಯು ಟರ್ನ್, ದೊಡ್ಡಮನೆ ಹುಡುಗ, ಕೆಂಡ ಸಂಪಿಗೆ. ಏನಪ್ಪ ಈ ಚಿತ್ರಗಳ ಹೆಸರುಗಳನ್ನು ಯಾಕೆ ಹೇಳ್ತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಆದರೆ, ಈ ಎಲ್ಲ ಚಿತ್ರಗಳಿಗೂ ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮದ ತಾರೆಗೂ ಒಂದು ಸಂಬಂಧ ಇದೆ. ಹಾಗಾಗಿ ಯಾರು ಅಂತ ನೀವು ತಿಳಿದುಕೊಂಡ್ರೆ ಖಂಡಿತ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ನಂಬರ್ 9489910029489438309109 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ಹೃದಯದಲ್ಲಿ ಹುಳ ಬಿಟ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಹೋತಿಕೇತ ಬಿಟ್ಕೊಂಡವನು ನಾನೊಬ್ನೇ ಅಂತ ಚಿತ್ರದ ಹಾಡಿನ ಸಾಲುಗಳು ಇದುವರೆಗೆ ಹೇಳ್ತಾ ಇತ್ತು. ಗಜಕೇಸರಿ ಚಿತ್ರದ ಗೀತೆ ಟಿಪ್ಪು ಅವರ ಧ್ವನಿಯಲ್ಲಿ ನೀವು ಕೇಳಿದ್ದು. ಇನ್ನು ಯಾರು ಅಂತ ಹೇಳಿ ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ. ಬಹುತೇಕರು ಡೈರೆಕ್ಟರ್ ನಾಗಶೇಖರ್ ಅವರ, ವಿ ಹರಿಕೃಷ್ಣ ಅವರ, ಸಂಪತ್ ಕುಮಾರ್ ಅವರ, ಹಾಗೆಯೇ ರಾಧಿಕಾ ಪಂಡಿತ್ ಅವರ, ಡಾರ್ಲಿಂಗ್ ಕೃಷ್ಣ ಅವರ, ಹೀಗೆ ಅನೇಕ ಹೆಸರುಗಳನ್ನು ಅವರು ಗೆಸ್ ಮಾಡಿ ಬರೆದು ಕಳಿಸಿದ್ದಾರೆ. ನಿಮ್ಮ ಪ್ರಯತ್ನಕ್ಕೆ ಪ್ರೀತಿಯ ಧನ್ಯವಾದಗಳು. ಆದರೆ ನಿಮ್ಮೆಲ್ಲರ ಪ್ರಯತ್ನ ಸ್ವಲ್ಪ ತಪ್ಪಾಗಿದೆ. ಆದರೆ ಚಿತ್ರಗಳ ಹೆಸರನ್ನು ಹೇಳದೆ ಯಾರ ಬಗ್ಗೆ ಅಂತ ನಾ ತಿಳಿಸ್ಲಿಲ್ಲ. ಯಾರು ಅವರು ಅಂದರೆ, ರಾಟೆ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆದಂತಹ ಸತ್ಯ ಹೆಗ್ಡೆ ಅವರನ್ನು ಕುರಿತಾದ ಕಲಾ ಭಾರತಿ ಕಾರ್ಯಕ್ರಮ ಈ ದಿನ.

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದುವರೆಗೆ ನೀವು ಕೇಳಿದ್ದು ದುನಿಯಾ ಚಿತ್ರದ ಗೀತೆಯನ್ನ. ದುನಿಯಾ ಚಿತ್ರದ ಮುಖಾಂತರ ಸತ್ಯ ಹೆಗ್ಡೆ ಅವರ ಹೆಸರು ಎಲ್ಲ ಕಡೆ ತಿಳಿಯಲ್ಪಡ್ತು. ಯಾಕೆಂದ್ರೆ ಆ ರೀತಿಯ ಸಿನಿಮಾಟೋಗ್ರಫಿ ಸತ್ಯ ಹೆಗ್ಡೆ ಅವರು ನೀಡಿದ್ರು. ನಮ್ಮದಲ್ಲದ ಮಾಯಾ ಜಗತ್ತನ್ನ ಕಟ್ಕೊಡಬೇಕು, ನಿರ್ದೇಶಕರ ಮನಸ್ಸು ಕನಸುಗಳಿಗೆ ಕ್ಯಾಮರಾ ಕಣ್ಣಿನ ಮುಖಾಂತರ ಬಣ್ಣವನ್ನ ಹಚ್ಚಿ ನಮ್ಮೆಲ್ಲರ ಕಣ್ಣುಗಳನ್ನು ಕೋರೈಸೋ ಹಾಗೆ ದೃಶ್ಯ ಕಾವ್ಯವನ್ನು ಸೆರೆ ಹಿಡಿದು ಅವುಗಳನ್ನು ತೆರೆಯ ಮೇಲೆ ನಮ್ಮ ಮುಂದೆ ತರುವುದು ಸಿಕ್ಕಾಪಟ್ಟೆ ಕಷ್ಟ, ಆದರೆ ಸಾಧ್ಯ ಈ ಕೆಲಸ. ಈ ಒಂದು ಕೆಲಸವನ್ನು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸತ್ಯ ಹೆಗ್ಡೆಯವರು ಹಲವಾರು ವರ್ಷಗಳಿಂದ ಹತ್ತಾರು ಚಿತ್ರಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಇನ್ನು ಮೈನಾ ಚಿತ್ರ ಯಾರಿಗೆ ತಿಳಿದಿಲ್ಲ ಹೇಳಿ. ರಾಟೆ ಚಿತ್ರದ ಅದರಲ್ಲೂ ಮುತ್ತತ್ತಿ ಫಾರೆಸ್ಟ್ನ ಸೆಕೆಂಡ್ ಹಾಫ್ನ ಎಲ್ಲ ಸನ್ನಿವೇಶಗಳು ನಮಗೆ ತುಂಬ ಒಂದು ಹೊಸ ಜಗತ್ತನ್ನು ಕಟ್ಟಿಕೊಡುತ್ತೆ. ಇನ್ನು ಇವರು ಬಿಸಿ ಗೌರಿಶಂಕರ್, ಹಾಗೇ ಅಶೋಕ್ ಕಶ್ಯಪ್, ಪಿ ರಾಜನ್, ಎಚ್ ಸಿ ವೇಣು, ಪಿ ಕೆ ಎಚ್ ದಾಸ್, ಸುರೇಂದ್ರನಾಥ್ ಬೇಗೂರು, ಕೃಷ್ಣ ಇವರೆಲ್ಲರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಡಾಕ್ಯುಮೆಂಟ್ರಿಗಳಿಗೆ, ಹಾಗೇ ಅನೇಕ ಜಾಹೀರಾತುಗಳಿಗೆ, ಟೆಲಿವಿಷನ್ ಧಾರಾವಾಹಿಗಳಿಗೆ, ಹೀಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾ ಬಣ್ಣದ ಲೋಕಕ್ಕೆ, ಪ್ರಪಂಚಕ್ಕೆ ಕಾಲಿಡ್ತಾರೆ. ಸ್ಪರ್ಶ ಪರ್ವ, ಹೆಚ್ ಟು ಓ ಚಿತ್ರಗಳಲ್ಲೂ ಸಹ ಇವರು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್, ಸಹಾಯಕ ಛಾಯಾಗ್ರಾಹಕರಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೇ ಸ್ವತಂತ್ರ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದು ತಾಳಿ ಕಟ್ಟುವ ಶುಭ ವೇಳೆ ಈ ಚಿತ್ರದ ಮುಖಾಂತರ. ಆನಂತರ ಯಶವಂತ್ ಮಸಾಲ ಅನ್ನುವಂತಹ ಚಿತ್ರಗಳು ದೊಡ್ಡ ಮಟ್ಟಕ್ಕೆ ಹೆಸರನ್ನು ತಂದುಕೊಡದೇ ಇದ್ರು ಇವರನ್ನು ಗುರುತಿಸುವಲ್ಲಿ ಯಶಸ್ವಿಯಾಗುತ್ತೆ. ನಂತರ ಬಂದಂತಹ ದುನಿಯಾ ಚಿತ್ರ ಇವರು ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಸೂರ್ಯವರ ಬಹುತೇಕ ಎಲ್ಲ ಚಿತ್ರಗಳಲ್ಲೂ ಇವರದ್ದೇ ಸಿನಿಮಾಟೋಗ್ರಫಿ ನಮಗೆ ಕಾಣಲಿಕ್ಕೆ ಸಿಗತ್ತೆ. ಕ್ಯಾಮ್ರಾ ಹಿಡಿದು, ಅದರಲ್ಲೂ ಅಷ್ಟು ದೊಡ್ಡ ಕ್ಯಾಮ್ರಾವನ್ನು ಹಿಡಿದು,

ಎಲ್ಲ ಸನ್ನಿವೇಶಗಳನ್ನು ನಮಗೆ ನೈಜ ರೀತಿಯಲ್ಲಿ ಕಟ್ಟಿಕೊಡುವಂತಹ ಪರಿ ತುಂಬಾ ಕಷ್ಟದ ಕೆಲಸ ಕೇಳುಗರೆ. ಹಾಗಾಗಿ ಇವರ ಚಿತ್ರಗಳನ್ನು, ಇವರ ಛಾಯಾಗ್ರಹಣದ ಚಿತ್ರಗಳನ್ನು ನೋಡಿಲ್ಲ ಅಂದರೆ ಒಮ್ಮೆ ನೋಡುವಂತಹ ಪ್ರಯತ್ನ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಇವರ ಕೆಲಸ ಅವ್ರ ಚಿತ್ರಗಳು ಮಾತಾಡುತ್ತೆ, ಹಾಗಾಗಿ ಎಲ್ಲ ಚಿತ್ರಗಳಲ್ಲೂ ಒಂದಷ್ಟು ವಿಶೇಷತೆ ಖಂಡಿತ ಇದೆ. ಈಗಾಗಲೇ ತಿಳಿಸಿದ ಹಾಗೆ ದುನಿಯಾ ಚಿತ್ರದ ಮುಖಾಂತರ ಇವರ ಹೆಸರು ಎಲ್ಲ ಕಡೆ ಪರಿಚಿತವಾಯಿತು. ನಂತರ ಈ ಪ್ರೀತಿ ಒಂಥರ ಚಿತ್ರದಲ್ಲೂ ಇವರದ್ದೇ ಸಿನಿಮಾಟೋಗ್ರಫಿ, ಇಂತಿನ ಪ್ರೀತಿಯ ದೊಡ್ಡ ಮಟ್ಟಕ್ಕೆ ಇವರಿಗೆ ಹೆಸರನ್ನು ತಂದುಕೊಡುತ್ತೆ. ಅಂಬಾರಿ, ಜಂಗ್ಲಿ, ಮನಸಾರೆ, ಗೋಕುಲ, ಜಾಖಿ, ಸಂಜು ವೆಟ್ಸ್ ಗೀತಾ ಭಾಗ ಒಂದು, ಹಾಗೆಯೇ ಹುಡುಗರು, ಶಿವ, ಅಣ್ಣಾ ಬಾಂಡ್, ಮೈನಾ, ಗಜಕೇಸರಿ, 6 - 5 = 2, ಹಾಗೆಯೇ ಈಗಾಗಲೇ ತಿಳಿಸಿದ ಹಾಗೆ ರಾಟೆ ಚಿತ್ರಕ್ಕೆ ಅತ್ಯುತ್ತಮ ಕರ್ನಾಟಕ ರಾಜ್ಯ ಛಾಯಾಗ್ರಾಹಕ ಪ್ರಶಸ್ತಿ ಇವರ ಪಾಲಾಗತ್ತೆ. ಇನ್ನು ಆಟಗಾರ, ಕೆಂಡಸಂಪಿಗೆ, ಹೀಗೆ ಇದುವರೆಗೂ ಅನೇಕ ಚಿತ್ರಗಳಿಗೆ ಇವರ ಛಾಯಾಗ್ರಹ

0: ಹೇಳ್ತೀರಾ? ವಾಯ್ ಸ್ಟಾಪ್.
1: ಐ ವಿಶ್ ಯು ಅ ಹ್ಯಾಪಿ ಬರ್ತ್ಡೇ.
0: ಥ್ಯಾಂಕ್ ಯು.
1: ವಿಶ್ ಯು ಅ ಹ್ಯಾಪಿ ಬರ್ತ್ಡೇ.

1995ರಲ್ಲಿ ಸಿನಿಮಾಟೋಗ್ರಫಿನಲ್ಲಿ ಪಡೀತಾರೆ. ನಂತರ ಚಿತ್ರದ ಪಯಣ, ಈಗಾಗಲೇ ಸಾಕಷ್ಟು ಅವರ ಚಿತ್ರಗಳ ಬಗ್ಗೆ, ಅವರ ಆ ಒಂದು ಕೆಲಸದ ಬಗ್ಗೆ ಮಾತನಾಡಿದ್ದೀವಿ. ಇನ್ನು ಅವರ ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಮುಂಬರುವ ಎಲ್ಲ ಚಿತ್ರಗಳು, ಅವರು ಇಷ್ಟಪಟ್ಟು ಮಾಡುವಂತಹ ಕೆಲಸಗಳು, ಪ್ರಾಜೆಕ್ಟ್ಗಳು, ಎಲ್ಲದಕ್ಕೂ ಅವರಿಗೆ ಒಳ್ಳೆಯದಾಗಲಿ, ಹಾಗೆಯೇ ಅವರಿಗೆ ಶುಭವಾಗಲಿ, ಎಲ್ಲ ಕೆಲಸದಲ್ಲೂ ಗೆಲುವು ಅವರ ಪಾಲಾಗಲಿ, ಇನ್ನಷ್ಟು ಮತ್ತಷ್ಟು ಸೂಪರಾಗಿರುವಂತಹ ದೃಶ್ಯಗಳನ್ನು, ದೃಶ್ಯ ಕಾವ್ಯವನ್ನು ನಮ್ಮ ಮನಸ್ಸು, ಕನಸು ಇಷ್ಟಪಡುವಂತಹ ಕಣ್ಣುಗಳು ಕೋರೈಸುವಂತಹ ಆ ಒಂದು ಚಿತ್ರಣವನ್ನು ನಮಗೆ ನೋಡುವಂತೆ ಆಗಲಿ ಅಂತ ಹೇಳ್ತಾ, ಸಂದೇಶಗಳನ್ನು ನೋಡೋದಾದರೆ ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಅವರು, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗೌರಿಬಿದನೂರಿಂದ. ಇನ್ನು ಪುಷ್ಪ ಶಾನುಭೋಗರ ಇವರು ಗದಗ್ನಿಂದ, ಛಾಯಾಗ್ರಹಣ ಸುಲಭದ ಮಾತಲ್ಲ, ಅವ್ರ ಬಗ್ಗೆ ಪರಿಚಯ, ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ತಾಲೂಕು ಸುಳೆಬಾವಿ ಇಲ್ಲಿಂದ ಗ್ರಾಮದಿಂದ ಶಿವಾನಂದ್, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರು ಹೇಳ್ತಾ ಇದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು, ಹಾಡುಗಳು ಸೂಪರ್ ಅಂತ. ಹಲಸೂರಿನಿಂದ ರಾಜೇಶ್ ಅವರು, ಸತ್ಯ ಹೆಗಡೆ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ, ಛಾಯಾಗ್ರಹಣ ಸೊಗಸಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು, ಹಾಡುಗಳು ಇಷ್ಟ ಆಯಿತು ಅಂತ ಗಣೇಶ್, ಸುಜಾತ, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್ ಇವರೆಲ್ಲರೂ ನಮಗೆ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದುನಿಯಾ ಚಿತ್ರ ನನಗೆ ಫೇವ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರುಣ ಮೈತ್ರಿ ಅವರು, ಜೆಸಿ ನಗರ, ಪೋಸ್ಟ್ ಆಫೀಸ್ ರಸ್ತೆ, ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಸತ್ಯ ಹೆಗಡೆ ಅವರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತಾ, ಅವರದ್ದೇ ಛಾಯಾಗ್ರಹಣ ಇರುವಂತಹ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಧಾರವಾಡ ಕೇಂದ್ರದ ಸಹ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕ್ಷುದ್ರ ಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾಂಕ್ಲೇವ್ 2026 ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಷನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ

0: ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
1: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ ಮೂರನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1 ಆಗಸ್ಟ್ 11 ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
3: ಬೆಳಿಗ್ಗೆ 11 ಸಮಯ, ಡಾಕ್ಟರ್ ಸುರೇಶ್ ಅವರ ನಿವಾಸ. ಮಕ್ಕಳು ಶಾಲೆಗೆ, ಗಂಡನು ಕೆಲಸಕ್ಕೆ ಹೋಗಿರುತ್ತಾನೆ. ಸುರೇಶನ ಪತ್ನಿ ಹೇಮಾ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುವುದರಲ್ಲಿ ತಲ್ಲೀನಳಾಗಿದ್ದಾಳೆ.
4: ಅಲ್ಲ, ಈ ಪೋಸ್ಟ್ಮ್ಯಾನ್ಗೆ ಬುದ್ಧಿ ಇಲ್ವಾ ಅಂತೀನಿ. ಆ ಪೋಸ್ಟ್ ಬ್ಯಾಗ್ ಗೇಟಿಗೆ ತಗ್ಲು ಹಾಕಿದೀನಿ, ಅದ್ರೊಳಗೆ ಹಾಕೋದಲ್ವಾ, ಸುಮ್ನೆ ಕೂಗ್ತಿದ್ದಾನಪ್ಪ.
5: ಮೇಡಮ್ ಮೇಡಮ್, ಹೊರಗ್ ಬನ್ನಿ, ನಿಮ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ, ಬೇಗ ಬನ್ನಿ ಮೇಡಮ್, ನನ್ಗೆ ಇವತ್ತು ಡಬಲ್ ಡ್ಯೂಟಿ ಬೇರೆ ಇದೆ.
4: ಫೋನ್ ಬಂದಿದ್ದೇ ಬಂದಿದ್ದು, ಪತ್ರಗಳ ವ್ಯವಹಾರನೇ ಕಡಿಮೆ ಆಗ್ಬಿಟ್ಟಿದೆ, ಯಾರೂ ಪತ್ರಗಳನ್ನೇ ಬರೆಯೋಲ್ಲ. ಮುಂಚೆ ಎಲ್ಲ ಆಗಿದ್ರೆ ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಅಂತ ಏನಾದ್ರೂ ಬರೆದು ಹಾಕೋರು, ಈಗ ಅವೆಲ್ಲ ಇಲ್ಲ. ಈಗೇನಾದ್ರೂ ಬಂದ್ರೆ ಫೋನ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಬರ್ಬೇಕಷ್ಟೆ, ಇಲ್ಲ ಅಂದ್ರೆ ನಮ್ಮ ಮನೆಯವರ ಆಫೀಸ್ಗೆ ಸಂಬಂಧಪಟ್ಟಿದ್ದು ಪತ್ರಗಳು ಬರಬೇಕು.
5: ಮೇಡಮ್ ಬನ್ನಿ ಮೇಡಮ್, ರಿಜಿಸ್ಟರ್ ಪೋಸ್ಟ್ ಬಂದಿದೆ.
4: ಈ ಪೋಸ್ಟ್ಮ್ಯಾನ್ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದಾನಲ್ಲ, ಯಾವುದು ಇಂಪಾರ್ಟೆಂಟ್ ಇರಬಹುದು ಅನ್ಸತ್ತೆ. ಹಾ ಬಂದೇಪ್ಪ, ಬಂದೆ ಬಂದೆ, ರಿಜಿಸ್ಟರ್ಡ್ ಪೋಸ್ಟ್ ಅಂದೆ ಅಲ್ವಾ, ಒಂದ್ ನಿಮಿಷ ಪೆನ್ ತರ್ತೀನಿ ತಡಿಯಪ್ಪ.
5: ಪರವಾಗಿಲ್ಲ ಬನ್ನಿ ಮೇಡಮ್, ಪೆನ್ ನಾನೇ ಕೊಡ್ತೀನಿ, ತಗೊಳ್ಳಿ, ಇದಕ್ಕೊಂದು ಸೈನ್ ಹಾಕ್ಬಿಡಿ. ಇಮೇಲು SMS ಎಲ್ಲ ಬಂದು ಈ ಬರೆಯೋ ಅಭ್ಯಾಸನೇ ಕಡಿಮೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಜನ.
4: ಹೌದಪ್ಪ, ನೀ ಏನೇ ಹೇಳು, ಈ ಜನಕ್ಕೆ ಏನ್ ಅನ್ಸುತ್ತೋ ಆಗ್ಲೇನೆ ಫಟಾಫಟ್ ಅಂತ ಈ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದ್ರೆ ಮುಗ್ದೋಯ್ತು ನೋಡು, ಕಾಯೋದೇ ಬೇಡ.
5: ನೀವ್ ಏನೇ ಹೇಳಿ ಮೇಡಮ್, ಪತ್ರ ಬರೀತಿದ್ ಕಾಲ ನೆನ್ಸ್ಕೊಂಡ್ರೆ ಆ ಏನೋ.

0: ಒಂಥರ ಖುಷಿ, ಮನಸ್ಸಿಗೊಂಥರ ಮುದ. ಆ ಮೇಡಮ್, ಒಂದ್ ಲೋಟ ನೀರ್ ಕೊಡ್ತೀರಾ?
1: ಅಲ್ಲೇ ಇದೆ ನೋಡಪ್ಪ, ಪೋರ್ಟಿಕೋದಲ್ಲಿ ನಮ್ಮ ಓನರ್ ಅಕ್ವಾಗಾರ್ಡ್ ಹಾಕ್ತಿದ್ದಾರೆ, ಅಲ್ಲೇ ಗ್ಲಾಸ್ ಕೂಡ ಇಟ್ಟಿದ್ದೀನಿ, ಕುಡಿಯಪ್ಪ. ನೀವೇನಾದ್ರೂ ಬಾಟ್ಲು ತಂದಿದ್ರೆ ತುಂಬಿಸ್ಕೊಳ್ಳಿ, ಬೇಕಾಗತ್ತೆ. ಯಾರು ಬರ್ದಿರೋದು? ಅಕ್ಷರ ನೋಡಿದ್ರೆ ಮಾವನವ್ರದ್ದು ಇದ್ದಾಗಿದೆಯಲ್ಲ. ಫೋನ್ ಬಂದಾಗಿಂದ ಅವರು ಪತ್ರ ಬರೆಯೋದೇ ಕಡಿಮೆ ಆಗಿತ್ತು. ಅಂಥದ್ರಲ್ಲಿ ಈಗ ಪತ್ರ ಬರೆಯುವಂತ ಅರ್ಜೆಂಟ್ ಏನಿತ್ತು? ಅದು ರಿಜಿಸ್ಟರ್ಡ್ ಪೋಸ್ಟ್. ಸರಿ, ನಾನೇ ಓಪನ್ ಮಾಡಿ ಓದ್ತೀನಿ. ಚಿರಂಜೀವಿ ಸುರೇಶನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡ ಕೂಡಲೇ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರುವುದು. ಮಿಕ್ಕೆಲ್ಲ ವಿಷಯವು ಮುಖತಃ. ಇಂತಿ ನಿನ್ನ ತಂದೆ ಬೀರಪ್ಪ. ಓಹೋ, ಇದೇನಪ್ಪ ವಿಷಯ ಹೀಗಿದೆ? ಸರಿ, ಇವ್ರು ಬರ್ಲಿ, ಏನ್ ಹೇಳ್ತಾರೋ ನೋಡೋಣ. ಯಾರಿಗ್ ಗೊತ್ತು, ವಯಸ್ಸಾದವ್ರ ಆಲೋಚನೆ. ಏನ್ರಿ ಇಷ್ಟ ಬೇಗ ಬಂದ್ಬಿಟ್ರಿ?
2: ಇಲ್ಲಿ ಪಕ್ಕದ ಊರಲ್ಲಿ ಯಾವ್ದೋ ಹೊಸಿಗೆ ಹುಷಾರಿರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋಗಿದ್ದೆ.
1: ಹೌದಾ, ಏನಂತೆ?
2: ಏನಿಲ್ಲ ಹೇಮಾ, ಏನೋ ಡಿಸ್ಟೋಕಿಯಾ ಅಂತೆ. ಪಾಪ, ಡಿಲಿವರಿ ಸಮಯ ಅಲ್ವಾ, ಏನೋ ಸಮಸ್ಯೆ ಇದೆ. ಹೋಗಿ ಬರ್ತೀನಿ, ಜಲ್ದಿ ಅಡಿಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀನಿ, ಆಯ್ತಾ?
1: ಸರಿ ರೀ.
2: ಏ ಹೇಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಹಾಕು ಅಂತ ಹೇಳಿದೆ ಅಲ್ವಾ, ಸುಮ್ನೆ ಕೂತ್ಬಿಟ್ಟೆ. ಏನ್ ಸಮಾಚಾರ?
1: ಏನು ಇಲ್ಲ ರೀ, ಬೆಳಗ್ಗೆ ನಿಮ್ ತಂದೆದು ಒಂದ್ ಪತ್ರ ಬಂದಿದೆ.
2: ಹೌದಾ? ಈ ಫೋನ್ ಬಂದ್ರು ಕೂಡ ನಮ್ಮ ಅಪ್ಪ ಇನ್ನು ಪತ್ರ ಬರೆಯೋದ್ ನಿಲ್ಸಿಲ್ವಾ? ಸುಮಾರು ದಿನಗಳಿಂದ ನಮ್ಮ ಅಪ್ಪ ಫೋನೇ ಮಾಡಿಲ್ಲ. ಅಂಥದ್ರಲ್ಲಿ ಅದೇನೋ ಆಶ್ಚರ್ಯ, ಪತ್ರ ಬರೆದು ಬಿಟ್ಟಿದಾರಲ್ಲ, ಏನಿದೆ ಅದ್ರಲ್ಲಿ ನೋಡ್ದ?
1: ಆಶ್ಚರ್ಯ ಅಂತೀರಾ, ತಗೊಳ್ಳಿ ಈ ಪತ್ರ ಓದಿ. ಅದ್ರಲ್ಲಿರೋ ವಿಷಯ ಇನ್ನೂ ಆಶ್ಚರ್ಯ ಅನ್ಸತ್ತೆ ನಿಮ್ಗೆ.
2: ಏನ್ ಹೇಮಾ ಹೀಗೆ ಹೇಳ್ತಿದ್ಯಾ? ಆಶ್ಚರ್ಯ ಅಂತಿದ್ಯಾ, ವಿಷಯ ಅಂತಿದ್ಯಾ? ಇರ್ಲಿ, ಇದೇನೆ ಯಾವತ್ತು ಇಲ್ಲಿದ್ ನಮ್ಮಪ್ಪ ಈ ರೀತಿ ಪತ್ರ ಬರೆದಿದ್ದಾರೆ? ಹೋದ ಸಾರಿ ಊರಿಗೆ ಹೋಗಿದ್ದಾಗ ನಿನ್ನ ಮಾತು ಕೇಳ್ಕೊಂಡು ಹಣ ಕೇಳ್ಬಿಟ್ಟೆ, ಆ ವಿಚಾರ ಬೇಜಾರು ಮಾಡ್ಕೊಂಡಿದಾರೇನೋ ಅಂತ ಅನ್ಸುತ್ತೆ. ಈಗ ನೋಡು ಈ ತರ ಪರಿಣಾಮ ಬೀರ್ತಾ ಇದೆ.
1: ಹೇ ಸುಮ್ನೆ ರೀ, ನಾನು ಅಂತದೇನ್ ಕೇಳ್ಬಾರ್ದು ಕೇಳಿ ಅಂತ ನಿಮ್ಗೆ ಹೇಳ್ಕೊಟ್ಟೆ? ಅದು ಈಗಿನ ಕಾಲದಲ್ಲಿ ಮಕ್ಕಳು ಬೆಳೆದಂತೆಲ್ಲ ಎಷ್ಟು ಖರ್ಚಿರುತ್ತಲ್ವಾ ನಮ್ಗುನು. ಇದ್ದದ್ರಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಣ ಅಂತ ಹೇಳದ್ನಪ್ಪ, ಅದೇನ್ ಮಹಾ ತಪ್ಪು? ಅಷ್ಟಕ್ಕೂ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಮಾವನವ್ರ ಹತ್ರ ಸ್ವಲ್ಪ ಹಣ ಕೇಳಿ ಹಿಂದೆ. ಅಷ್ಟಕ್ಕೂ ಅವ್ರೇನ್ ಬೇರೆಯವ್ರೇನಲ್ವಲ್ಲ.
2: ಸದ್ಯಕ್ಕೆ ಚರ್ಚೆ ಏನ್ ಬೇಡ, ಬೆಳಗ್ಗೆ ಬೇಗ ಹೊರಡೋಣ. ಹೇಗಿದ್ರು ಮಕ್ಕಳಿಗೆ ನಾಳೆಯಿಂದ ರಜೆ ತಾನೆ.
1: ನೀವು ಹೇಳೋದು ಸರಿನೇ. ಅದೇನೋ ವಿಷಯ ಮುಖತಃ ಅಂತ ಬರ್ದಿದಾರಲ್ಲ, ಅದಕ್ಕೆ ಊರಿಗೆ ಹೋಗಿ ಮಾತಾಡ್ಕೊಂಡು ಬರೋಣ.
2: ಈಗ ನನಗೂ ಸಮಯ ಕೂಡ ಆಗ್ತಾ ಇದೆ, ಡ್ಯೂಟಿ ಹೋಗ್ಬೇಕು. ಊಟ ಹಾಕೊಡು, ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
1: ಹಾ ಸರಿ, ಬನ್ನಿ.
3: ಹಳ್ಳಿಯ ಮನೆ ವರಾಂಡದಲ್ಲಿ ಸುರೇಶನ ತಂದೆ ಬೀರಪ್ಪ, ಅದೇ ಊರಿನ ಸಾಹುಕಾರ ಮುನಿಯಪ್ಪನೊಡನೆ ಮಾತುಕತೆ ನಡೆಸಿದ್ದಾರೆ.
2: ನನ್ನ ಕಾರಿನ ಶಬ್ದ ಕೇಳಿದ್ರೆ ಸಾಕಿತ್ತು, ಬಾಗಿಲ ಹತ್ತಿರ ಬಂದು ನಿಲ್ತಿದ್ರು ಅಮ್ಮ. ಯಾಕೆ ಆಚೆಗೆ ಬರ್ಲಿಲ್ವಲ್ಲ, ಇವತ್ತೇನಾಯ್ತು?
1: ಹೌದು ರೀ, ನಂಗೂ ಯಾಕೋ ಹಾಗೆ ಅನ್ನಿಸ್ತಿದೆ.
2: ಹೇಮಾ, ನನಗ್ಯಾಕೋ ಭಯ ಆಗ್ತಾ ಇದೆ. ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು, ನಾನು ಇಲ್ಲೇ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಏನಾಗಿದೆ ನೋಡೋಣ.
1: ಬೇಡ ರೀ, ನೀವು ಬನ್ನಿ, ಒಟ್ಟಿಗೆ ಒಳಗೆ ಹೋಗೋಣ. ಮನೇಲಿ ಶಬ್ದನೇ ಕೇಳಿಸ್ತಿಲ್ಲ, ನನಗೂ ಯಾಕೋ ಭಯ ಆಗ್ತಿದೆ ರೀ.
2: ಸರಿ, ಇಲ್ಲೇ ನಿಲ್ಲು, ಕಾರ್ ಪಾರ್ಕ್ ಮಾಡಿ ಬರ್ತೀನಿ.
3: ಸುರೇಶ ತಳಮಳದಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಎದುರಿಗೆ ಸಾಹುಕಾರ ಬರುತ್ತಾನೆ.
2: ಓ ಸಾಹುಕಾರ, ಚೆನ್ನಾಗಿದ್ದೀರಾ? ಇದೇನಪ್ಪ, ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೋ ಸಾಹುಕಾರರು ಮುನ್ಸ್ಕೊಂಡವ್ರಲ್ಲ, ಏನ್ ವಿಷಯ ಇರ್ಬೋದು?
4: ಓಹೋಹೋ, ಮಕ್ಕಳ ಬಂದ್ರ? ಇಸ್ಕೂಲ್ಗೆ ರಜ ಏನ್ರಪ್ಪ? ಒಳಗೋಗ್ರಿ, ಅಜ್ಜಿ ರೊಟ್ಟಿ ಹಾಕ್ತವಳೆ, ತಿನ್ನೋಗ್ರಿ.
2: ಅಪ್ಪ.
4: ಏನೋ?
2: ಏನಪ್ಪ ಪತ್ರ ಕಂಡ್ಕೂಡ್ಲೆ?

0: ಬನ್ನಿ ಅಂತ ಬರ್ದಿದ್ರಲ್ಲ, ಏನ್ ವಿಷಯ ಅಂತ ಅರ್ಜೆಂಟ್ ಏನಿತ್ತು?
1: ಮೊದಲು ತಿಂಡಿ ಕಾಫಿ ಆಗ್ಲಿ, ಆಮೇಲೆ ಕೂತು ಮಾತಾಡೋಣ. ಒಳಗೋಗಿ, ನಿಮ್ಮ ಅವ್ವ ಕಾಯ್ತಾವಳೆ.
2: ಬವ್ವಯ್ಯಮ್ಮ ಚಂದಕ್ಕಿದ್ದೀಯಾ? ಓ ಬಾಮಗ, ಕೈ ಕಾಲು ತೊಳೆದ್ರಾ? ನೀ

0: ಟೆಲಿಗ್ರಾಮ್ ಕಳ್ಸಿದ್ರಲ್ಲ, ಬೇಗ ಬನ್ನಿ ಮಾತಾಡಕದೆ ಅಂತ.
1: ಅಯ್ಯೋ ಅದೇನೋ ನಂಗ್ ಗೊತ್ತಿಲ್ಲ ಕಣಪ್ಪ, ನಿಮ್ಮ ಅಪ್ಪನ್ನ ಕೇಳ್ಕೊ ಹೋಗು.
0: ಅದ್ಯಾಕಮ್ಮ ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಟೆಲಿಗ್ರಾಮ್ ಕೊಟ್ಟು ಯಾಕೆ ಕರ್ಸ್ಬೇಕಿತ್ತು? ಹಾಸ್ಪಿಟಲ್ ಎಷ್ಟು ಕೆಲ್ಸಗಳಿತ್ತು ಗೊತ್ತಾ ನನ್ಗೆ, ಅದು ಎಮರ್ಜೆನ್ಸಿ ಬೇರೆ, ರಜಾ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರು ನೆಟ್ಟಿಗೆ ಮಾತಾಡ್ತಾನೆ ಇಲ್ಲ. ಹೇ ಹೇಮ ನಡಿಯ ವಾಪಸ್ಸು, ಊರ್ಗೆ ಹೋಗೋಣ, ಬೇಕಾದಷ್ಟು ಕೆಲ್ಸಗಳವೆ.
2: ರೀ ಯಾಕ್ರಿ ಹಂಗೋಗಾಡ್ತೀರಾ? ಸಮಾಧಾನವಾಗಿರ್ರಿ, ವರಂಡದಲ್ಲಿ ಮಾವನವ್ರು ಕೂತಿದ್ದಾರೆ, ಹೋಗಿ ನಿಧಾನವಾಗಿ ಮಾತಾಡಿ, ರೇಗಾಡ್ಬೇಡಿ.
0: ಅಪ್ಪ
3: ಬಾರಪ್ಪ ಬಾ, ಆಯ್ತ ಕಾಫಿ ತಿಂಡಿ? ಏಮವ್ವ ಹೆಂಗಿದ್ಯವ್ವ?
2: ಚೆನ್ನಾಗಿದ್ದೀನಿ ಮಾವ, ನೀವ್ ಹೆಂಗಿದ್ದೀರಾ?
3: ಓ ನಾನು ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ ಓ ಮುತ್ತಜ್ಜಿತವ ಹೊಂಟೋಗ್ಬಿಟ್ರ?
0: ಕಾಫಿ ತಿಂಡಿ ವಿಷಯ ಹಂಗಿರ್ಲಿ ಕಣಪ್ಪ, ನಿಮ್ ಪತ್ರದ ವಿಷಯಕ್ ಬನ್ನಿ. ಏಕಾಏಕಿ ನಮ್ಮನ್ನ ಬರ ಹೇಳಿದ್ಯಾಕೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನಮ್ ಧ್ವನಿ ಕೇಳಿದ್ರೆ ಸಾಕು ಓಡ್ ಬರ್ತಿದ್ರು ಅಮ್ಮ, ಆದ್ರೆ ಇವತ್ತು ಹೊರಗೆ ಬರ್ಲಿಲ್ಲ. ಅದಿರ್ಲಿ, ಮಾತು ನೆಟ್ಗೂ ಆಡ್ತಿಲ್ಲ, ಏನಾದ್ರೂ ಹೇಳಿದ್ರೆ ನನಗೇನ್ ಕೇಳ್ತೀಯ, ನಿಮ್ಮ ಅಪ್ಪನ್ ಕೇಳು ನಿಮ್ಮ ಅಪ್ಪನ್ ಕೇಳು ಅಂತಾರೆ. ನನಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ.
3: ನಿಂಗೆ ಹೆಂಗ ಅರ್ಥ ಆಗತ್ತಪ್ಪ, ನೀನೇನಿದ್ರು ಪಶುವೈದ್ಯ ಅಲ್ವಾ? ಮನುಷ್ಯನ ಸಂಪರ್ಕ ಆಗ್ಲಿ, ಅವರೊಡನೆ ಹೇಗ್ ನಡ್ಕೋಬೇಕು ಅನ್ನೋದಾಗ್ಲಿ ಎಲ್ಲ ನಿಂಗೆ ಹೆಂಗಪ್ಪ ಗೊತ್ತೋ? ಎಲ್ಲ ರೀತಿ ನೀತಿನ ನೀನ್ ಮರ್ತೇ ಬಿಟ್ಟಿದ್ಯಾ. ಇನ್ನು ಆ ನನ್ ಮೊಮ್ಮಕ್ಕಳಂತೂ ಎಷ್ಟು ಒಳ್ಳೆಯರಾಗಿದ್ರು, ಹಿರಿಯರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು, ಈಗ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡೋದನ್ನ ಕಲ್ತ್ಬಿಟ್ಟವ್ರೆ.
0: ಅಪ್ಪ ಏನ್ ಹೇಳ್ತಿದ್ಯಾ ನೀನು?
3: ಸ್ವಲ್ಪ ತಡಿ ಮಗ, ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕ. ನಾವಿರ್ಲಿ ನಮ್ಮೂರಿನ ಸಾವುಕಾರರು, ಅದೇ ನೀನೀಗ ನೋಡಿದ್ಯಲ್ಲ ಗೊತ್ತಿಲ್ವಾ?
0: ಇಷ್ಟು ದಿವಸ ಮಾತಾಡ್ತಿದ್ರು, ನನ್ನ ನೋಡಿದ್ರು ನೋಡ್ದಂಗೆ ಹೋಯ್ತಾರ ಅವರು.
3: ಅವ್ರು ನಿಂತಾವ ಯಾವುದೋ ವಿಷಯ ಕೇಳೋಕೆ ಅಂತ ಹೋಗಿ ಈ ಫೋನಲ್ಲಿ ಬಾಯಿ ಬಂದಂಗೆ ಬೈದಿಯಂತೆ. ಛೇ ಛೇ ಛೇ, ನನಗೆ ನಿನ್ನ ವರ್ತನೆ ನಾಚಿಕೆ ತರ್ತಿದ್ಯಪ್ಪ. ಏನೋ ನನ್ನ ಮಗ ಓದೋನು, ಒಳ್ಳೆ ಕೆಲಸದಲ್ಲಿರೋನು ಅಂದ್ಕೊಂಡಿದ್ದೆ, ನೀ ಹಿಂಗ ಮಾಡೋದು? ನಿಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಮಗ. ಅಲ್ಲ ನೀನು ಕೇಳಿದಾಗ ನಾವು ದುಡ್ಡು ಕೊಡ್ಲಿಲ್ಲ ಅಂತ ನೀ ಹಿಂಗೆಲ್ಲ ಅಗೌರವಾಗಿ ನಡ್ಕೊಳ್ಳೋದ, ಈಗೆಲ್ಲ ಮಾತಾಡೋದ ನೀನು?
2: ಏನ್ ಮಗ ಸುರೇಶ, ಕುಡಿಯೋದ್ ಗಿಡಿಯೋದ್ ಏನಾರು ಕಲ್ತ್ ಬಿಟ್ಟಿದ್ಯೇನೋ? ಬಾಯಿಗೆ ಬಂದಂಗೆ, ಒಂದಕ್ಕೊಂದ್ ಸಂಬಂಧ ಇಲ್ದಂಗೆ ಏನೇನೋ ಮಾತಾಡ್ತೀಯ ಅಂತಲ್ಲೋ.
0: ಅಮ್ಮ ಅಪ್ಪ ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಿ, ಏನ್ ಹೇಳ್ತಿದ್ದೀರಿ? ನನಗೊಂದು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳಿ, ನಾನು ಚಿಕ್ಕವನು ಖಂಡಿತ ತಿತ್ಕೋತೀನಿ. ಅದಕ್ಕೆ ಯಾಕೆ ಈ ಥರ ಅಳ್ತಾ ಇದ್ದೀರಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ನನಗೆ ಗೊತ್ತಿದ್ದಂಗೆ ನಾನು ಏನು ತಪ್ಪು ಮಾಡ್ದಂಗೆ ಇಲ್ವಲ್ಲ ನಾನು, ಅದೇನು ಕರೆಕ್ಟಾಗಿ ಹೇಳ್ತೀರಾ?
4: ಅಣ್ಣ ಮನೆಗೆ ಹಿರಿಯವನಾಗಿ ಎಲ್ಲರನ್ನೂ ತಿದ್ದಿ ನಡೆಸ್ಬೇಕಾದವನು ನೀನೇ ಹೀಗೆ ಮಾಡಿಬಿಟ್ರೆ ಹೆಂಗೆ? ಇನ್ನು ತಿದ್ಕೊಳ್ಳೋರ್ ಗತಿಯೇನು?
0: ಲೋ ಗೋವಿಂದ, ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ಕಣು. ನೀನಾದ್ರೂ ಹೇಳೋ, ಅದೇನಂತ ಅರ್ಥ ಆಗೋಕೆ ಹೇಳೋ.
4: ತಗೊಳ್ಳಿ ಅದಕ್ಕೆ ದುಡ್ಡು. ಅಣ್ಣ ಹೋದ್ ಸಾರಿ ಊರಿಗೆ ಬಂದಾಗ ಹಣನೆಲ್ಲ ಜಮೀನಿನ ಕೆಲ್ಸಕ್ಕೆ ಹಾಕಿದ್ವಿ, ಅದಕ್ಕೆ ಕೊಡಕ್ ಆಗ್ಲಿಲ್ಲ. ಆದ್ರೆ ಅದಕ್ಕೆ ಅಣ್ಣ ಹಾಗೆಲ್ಲ ಮಾತನಾಡಬಾರ್ದಾಗಿತ್ತು.
2: ಅಲ್ಲಪ್ಪ ಗೋವಿಂದ, ನಾವು ನಿಮ್ಗೆ ದುಡ್ಡು ಕೇಳಿದ್ದು ನಿಜ, ಹಾಗಂತ ನಿಮ್ಮಣ್ಣ ಬಾಯಿಗೆ ಬಂದ ಹಾಗೆ ಯಾರಿಗೂ ಮಾತಾಡಿಲ್ಲಪ್ಪ, ಸತ್ಯ ಕಣೋ ಗೋವಿಂದ.
4: ಹೌದು ಅತ್ಗೆ, ನೀವು ಈಗ ನಯವಾಗಿ ಹೇಳ್ಬಿಟ್ರೆ ನಾವು ನಂಬ್ಕೋಬೇಕಾ? ಇತ್ತೀಚೆಗೆ ಫೋನ್ ಮಾಡಿದಾಗೆಲ್ಲ ಅಣ್ಣ ಒಳ್ಳೆ ಕುಡ್ದವ್ರ ತರ ಹುಚ್ಚ ಹುಚ್ಚಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ನಲ್ಲ, ಯಾಕೆ? ಅದಲ್ದೆ ಮಕ್ಕಳು ಸಹ ದೊಡ್ಡವ್ರ ಜೊತೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಮೊದ್ಲೆಲ್ಲ ನಿಮ್ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ವಲ್ಲ?
0: ಛೇ ಹೇಮಾ, ನಾವೆಂತ ಕೆಲಸ ಮಾಡ್ಬಿಟ್ವಿ ನೋಡು. ನಾವು ಮನೆ ಬದಲಾಯಿಸೋ ಬಿಜಿಯಲ್ಲಿ ಹಾಗೆ ನನ್ನ ಆಫೀಸ್ ಮೀಟಿಂಗು ಕಾನ್ಫರೆನ್ಸ್ ಅಂತ ಊರಿನ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ ನನಗೆ. ಏನಾಗಿದೆ ನೋಡೀಗ?
2: ಹೌದು ರೀ, ನಾವೇ ಇವರಿಗೆ ಫೋನ್ ಮಾಡಿದ್ರೆ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಳ್ತಿರ್ಲಿಲ್ಲ. ಅದು ನಿಮ್ ಬಗ್ಗೆ, ಛೇ ನಮ್ಮ ಹಳೆ ಮನೆ ಓನರ್ ಮೊಮ್ಮಕ್ಳ ತರಲೆಯಿಂದ ಇಲ್ಲಿ ನಾವೊಂಥರ ತಲೆ ತಗ್ಸೋ ಹಾಗಾಯ್ತು.
0: ಹೋಗ್ಲಿ ಬಿಡು ಹೇಮಾ, ಫೋನ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅವ್ರ ಗಮನ ತರಬೇಕಿತ್ತಲ್ವಾ?
2: ಅಲ್ಲ ರೀ, ಆಗ ಕಂಟಿನ್ಯೂಸ್ ಆಗಿ ಗವರ್ನಮೆಂಟ್ ಹಾಲಿಡೇಸ್ ಬಂದಿತ್ತಲ್ವಾ, ಹಾಗಾಗಿ 15-20 ದಿವಸ ಲೇಟ್ ಆಗತ್ತೆ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ನವರು ಹೇಳಿದ್ರಲ್ವಾ. ಈ ನಡುವೆ ಇವರಿಗೆ ಹಳೆ ನಂಬರ್ಗೆ ಕಾಲ್ ಮಾಡಬೇಡಿ ಅಂತ ನಾವು ಹೇಳೋದೇ ಮರ್ತ್ಬಿಟ್ವಿ ಅಲ್ವಾ? ಛ
3: ಹೋಗ್ಲಿ ಬಿಡಪ್ಪ,

0: ಈಗ ಹೊಸ ನಂಬರ್ ಕೊಡ್ರಿ.
1: ಅಪ್ಪ, ತಪ್ಪು ನಮ್ಮಿಂದ ಆಗಿದೆ. ಏನಂದ್ರೆ ಫೋನನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಲಿಲ್ಲ. ಹಳೆ ಮನೆ ಓನರ್ ಬಂದ್ಮೇಲೆ ಅವರು ಅವ್ರ ಮಕ್ಕಳು ಬರೀ ತಲಾಟೆ ಮಾಡ್ತಾ ಇದ್ವು. ಈ ಥರ ನಿಮ್ಮ ಫೋನ್ ಬಂದಾಗೆಲ್ಲನೂ ಕೂಡ ಹಿಂಗೆ ಮಾಡಿದ್ದಾರೆ. ಅವರು ನಮಗೆ ಅಂತಲ್ಲ, ಎಲ್ರಿಗೂ ಕೂಡ ಹಾಗೇನೆ. ಅದರಿಂದ ಮೋಸ್ಟ್ಲಿ ನಿಮಗೆ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ನಾನು ವಿಷಾದಿಸ್ತೇನೆ ಅಪ್ಪ.
2: ರೀ, ಅದೇ ರೀ, ನೀವು ಫಸ್ಟ್ ಟೈಮ್ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಲ್ಲ, ಅವಾಗ್ಲೂ ಹಿಂಗೆ ಅಲ್ವಾ ನಿಮಗಾಗಿದ್ದು? ಆ ಊರಿನ ಹುಡುಗರು ಲ್ಯಾಂಡ್ ಲೈನ್ ಅಲ್ಲಿ.
1: ಅಪ್ಪ, ಈ ಲ್ಯಾಂಡ್ ಲೈನ್ ಇಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಮಂಗ್ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಈ ವಿಚಾರ ಎಲ್ಲ ಅವಳು ಹೇಳಿದ್ದೆ. ಅದೇನಾಯ್ತಂದ್ರೆ,
3: ಸಾ ಹಲೋ ಸಾ,
1: ಯಾರಪ್ಪ?
3: ಓ ಸಾ, ನೀವು ಧನಿನ್ ಡಾಕ್ಟರ್ ಅಲ್ವಾ?
1: ಹೌದಪ್ಪ, ನೀ ಯಾರು, ಯಾವೂರು?
3: ಏ ಇಲ್ಲೇ ನಾನು ಕಂಚಿನಕಟ್ಟೆ ಕಡೆ ಒಂದು. ಸಾ
1: ಹೌದಾ, ಸರಿ, ಏನಾಯ್ತು ಹೇಳು.
3: ಸಾ ನಮ್ಮ ಹೊಸ ಮೇವನೇ ತಿಂತ ಇಲ್ಲ ಸಾ.
1: ಯಾವಾಗಿಂದ? ಯಾವ್ದು ಹಸು, ಎಚ್ ಎಫ್ ಓ ನಾಟಿನ?
3: ಎಚ್ ಎಫ್ ಸಾ.
1: ಸರಿ, ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡು.
3: ಇಲ್ಲ ಸಾ, ಹಸುಗ್ ಸುಸ್ತಾಯ್ತದೆ. ಏ ರಾತ್ರಿ ಎಲ್ಲ ಹಿಂಡಿ ಬೂಸ ಹಾಕಿದ್ರು ಏನು ತಿಂತಿಲ್ಲ, ಸುಮ್ಮನೆ ಬಿದ್ದದೆ.
1: ಅದಕ್ಕೆ ಇಂಜೆಕ್ಷನ್, ಗ್ಲೂಕೋಸ್ ಬಾಟ್ಲ್ ಹಾಕ್ಬೇಕಣಪ್ಪ. ಅಂದಾಗೆ ಯಾರ ಮನೆಯವ್ರು ನೀವು?
3: ಯಾರ ಮನೆಯವರು ಅಂದ್ರೆ ಊರ್ ಮುನ್ಲ ಪಟೇಲ್ರ ಮನೆಯವ್ರು ಸಾ.
1: ಸರಿ ಬರ್ತೀನಿ ಕಣಪ್ಪ, ಬಿಸಿನೀರ್ ಕಾಯಕ್ ಇಟ್ಟಿರಿ. ಆಯ್ತಾ? ಆಮೇಲೆ ಆ ಊರ್ ಹೋದೆ ಪಟೇಲ್ರ ಮನೆಗೆ, ಹಸುಗೆ ಡ್ರಿಪ್ಸ್ ಹಾಕೋಣ ಅಂತ. ಆಗ ಏನಾಯ್ತು ಗೊತ್ತಪ್ಪ, ಆ ಮನೆಯವರು, ಸಾ ನಾ ಫೋನೇ ಮಾಡಿರಲ್ಲ ಅಂತಾರೆ. ನಮ್ಮ ಮನೆಗೆ ಯಾವ ಹೊಸನು ಕಾಯಿಲೆ ಬಂದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂದರು. ಹೌದಾ, ಅಲ್ಲಿ ಫೋನ್ ಮಾಡಿದ್ದಾರೆ ಅಂತ ಗೊತ್ತೇ ಆಗಿಲ್ಲ, ಸುಮ್ಮನೆ ಬಂದಿದ್ದಾಯ್ತು. ಆಮೇಲೆ ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಬೇಸಿಗೆ ರಜೆಗೆ ಬಂದ ಹುಡುಗರು ಲ್ಯಾಂಡ್ ಲೈನಿಂದ ತಮಾಷೆಗೆ ಎಲ್ರಿಗೂ ಕಾಲ್ ಮಾಡೋದು. ನನಗೆ ಫೋನ್ ಮಾಡಿದ್ರು, ನನ್ನ ಟೈಮು ವೇಸ್ಟು, ಅವ್ರ ಟೈಮು ವೇಸ್ಟು. ಅಲ್ಲ ಕಣ ಗೋವಿಂದ, ನೀನು ಇಷ್ಟು ಎಜುಕೇಟೆಡ್ ಆಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡ್ಬೇಕಲ್ವಾ, ಅಪ್ಪನಿಗೆ ನೀನೇ ಸಮಾಧಾನ ಮಾಡ್ಬೇಕಿತ್ತಲ್ವಾ?
4: ಅದು ಹೌದಣ್ಣ, ಆದ್ರೆ ನಾನ್ ಕಾಲ್ ಮಾಡಿ ಮಾತಾಡುವಾಗ್ಲೂ ಹಂಗೆ ರಫ್ ಆಗಿ ಮಾತಾಡ್ತಿದ್ರಲ್ಲ, ಏನದು, ಯಾರವ್ರು?
1: ಅಯ್ಯೋ ಅದೇ ಕಣ, ಹೇಳ್ತೀನಿ ಕೇಳು. ನಮ್ಮ ಮನೆ ಓನರ್ ಮಗ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಮಾಡ್ತೀನಿ ಅಂತಂದ್ರು, ಅದಕ್ಕೆ ನಮ್ಮ ಜಲ್ದಿ ಖಾಲಿ ಮಾಡಿ ಅಂದ್ರು. ಸರಿ, ನನಗೆ ಬೇರೆ 10 ದಿನ ಡೆಲ್ಲಿ ಟ್ರೈನಿಂಗ್ ಇತ್ತ, ಹಾಗಾಗಿ ಅರ್ಜೆಂಟ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಈ ಶಿಫ್ಟ್ ಬರೋದಲ್ಲಿ ಈ ಫೋನ್ ಎಕ್ಸ್ಚೇಂಜ್ ಮಾಡೋದು ಮರ್ತ್ಬಿಟ್ಟ ನೋಡು.
4: ಮತ್ತೆ ಹೇಳೋದಲ್ವಾ ಅಣ್ಣ ನಮಗೆ?
1: ಹೌದು ಕಣೋ, ಅದಕ್ಕೆ ಲ್ಯಾಂಡ್ ಲೈನ್ ಫೋನ್ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿನಗೆ ಹೇಳಬೇಕಿತ್ತು, ಎಲ್ಲರಿಗೂ ಫೋನ್ ನಂಬರ್ ಕೊಡಬೇಕಿತ್ತು. ನೋಡು, ನಾನು ಬರೋದೇ 15 ದಿನ ಆಗೋಯ್ತಾ, ಅದರಿಂದ ಸಮಸ್ಯೆ ಆಯಿತು, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತು ನೋಡು.
4: ಮತ್ತೆ ನಿನಗೆ ಕಾಂಟ್ಯಾಕ್ಟ್ಗೆ?
1: ಸದ್ಯ ಆಗ ಡಿಪಾರ್ಟ್ಮೆಂಟ್ನಿಂದ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ರು, ಅದರಿಂದಲೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಮನೆಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ.
4: ಮತ್ತೆ ಆ ನಂಬರ್ ನೀನ್ ನನ್ ಕೊಡ್ಬೋದಾಗಿತ್ತು ತಾನೇ?
1: ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕೀಗ.
4: ಅದ್ ಸರಿ, ಆ ಲ್ಯಾಂಡ್ ಲೈನ್ ನಲ್ಲಿ ಯಾರು ಹಂಗೆಲ್ಲ ಮಾತಾಡಿದ್ದು?
1: ಅದೇ ಕಣೋ, ನಾವಿದ್ದ ಮನೆ ಮೇಲ್ಗಡೆನೆ ಓನರ್ ಇದ್ರಲ್ಲ, ಅವ್ರ ಮನೆ ಮೊಮ್ಮಕ್ಕಳು ಎಲ್ಲ ರಜೆಗೆ ಬಂದಿದ್ವಲ್ಲ, ಅವ್ರು ಈ ಮಾಡ್ರ ಕಿತಾಪತಿ.
4: ಹಾಗಾದ್ರೆ ನಾವ್ ಕಾಲ್ ಮಾಡಿದಾಗ ಆ ಮಕ್ಕಳೇನಾ?
1: ಹೋ, ಆ ಚಿಕ್ಕ ಮಕ್ಕಳೇ, ದೊಡ್ಡವ್ರ ತರನು ಮಾತಾಡ್ತಾರೆ, ಚಿಕ್ಕವ್ರ ತರನು ಮಾತಾಡ್ತಾರೆ, ಬರೀ ತರಲೆ ಮಾಡೋದೇ ಕೆಲಸ ಅವಕ್ಕೆ.
4: ಓಹೋ, ಇರ್ಬೇಕು ಇರ್ಬೇಕು, ಅವರೇ ಇರ್ಬೇಕು, ಆ ಮಕ್ಕಳೇ ಇರ್ಬೇಕು.
1: ಅಲ್ಲ ಕಣ ಗೋವಿಂದ, ನಿನಗಾದ್ರೂ ಗೊತ್ತಾಗ್ಬೇಕಿತ್ತಲ್ವೇ, ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಾದ್ರೂ ಹಂಗ್ ಮಾತಾಡ್ತೀವ, ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀವಿ. ನೀನೇ ಹೇಳು, ಅಪ್ಪನಿಗೂ ಅಮ್ಮನಿಗೂ ಸಮಾಧಾನವಾಗಿ ಕೂರಿಸ್ಕೊಂಡು ಹೇಳಿದ್ರೆ ಇಷ್ಟು ರಾದಂತ ಆಗ್ತಾನೆ ಇರ್ಲಿವಲ್ಲಪ್ಪ.
4: ಆಯ್ತು ಬಿಡಪ್ಪ, ನಾವು ನಿನ್ನನ್ನು ಭೇಟಿ ಮಾಡಿ ನಿಧಾನವಾಗಿ ಮಾತನಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು.
5: ಹೋಗ್ಲಿ ಬಿಡ್ರಪ್ಪ, ಈಗೆಲ್ಲ ಸರಿ ಹೋಯ್ತಲ್ಲ, ಈ ನೆಪದಲ್ಲಾದ್ರೂ ಎಲ್ಲರೂ ಸೇರ್ದಂಗಾಯ್ತು, ಒಟ್ಟಿಗೆ ಹಿಂಗೆ ಸೇರಿ ಬೋ ದಿನಗಳೇ ಆಗೋಗಿದ್ದು.
6: ಸರಿ ಬರ್ರಿ, ಎಲ್ಲ ಅಡಿಗೆ ಮಾಡಿವ್ನಿ, ಊಟ ಮಾಡಿವ್ರಂತೆ, ಬಿಸಿ ಬಿಸಿ ಒಬ್ಬಿಟ್ಟು.
7: ಅಲ್ಲ ಕಣೋ ಸುರೇಶ, ನೀನು ಬೋ ಓದ್ಕೊಂಡಿದ್ಯಾ? ನಿನ್ ಕೈನಾಗೆ ಫೋನ್ ಇದ್ರು ಏಟ್ ಅವಂತರ ಆಯ್ತು ನೋಡು. ಹಿಂಗೇನೆ ನಿಮ್ ಚಿಕ್ಕಪ್ಪ ಆಗ ಈ ದೇಶದಲ್ಲಿ ಓದ್ತಾ ಇದ್ನಲ್ಲ, ಅದ್ ಯಾವ್ದೋ ಒಂದು ಪರದೇಶಿ ಭಾಷೆಲಿ ಒಂದು ಟೆಲಿಗ್ರಾಮ್ ಕಳ್ಸಿದ್ದ. ನಂಗೆ ಓದಕ್ ಬರಲ್ವಾ, ಊರಲ್ಲಿ ಯಾರು ಓದ್ತಾರೆ ಅಂತ ಹುಡುಕಿ ಹುಡುಕಿ ಯಾರು ಸಿಗ್ಲಿಲ್ಲ. ಕಡೆ ಪಕ್ಕದ ಊರ್ಗ ಹೋದೆ, ಅಲ್ಲೊಬ್ಬ ಕಾಲೇಜ್ಗೆ ಹೋಗ್ತಿದ್ದ ಹುಡ್ಗನ್ ಕರ್ಕ ಬಂದು ಓದಿಸ್ದೆ. ಅಲ್ಲಿ ತನಕ ನನ್ ತಲೆಗೆ ಹುಳ ಬಿಟ್ಟಂಗಾಗಿ ನನ್ ಮಗಿಗೆ ಏನಾಯ್ತೋ ನೋಡೋರ್ ಯಾರೋ ಅಂತ ಹತ್ತು ಕರ್ದು ಕಂಡು ಕಂಡದೆ ಅವ್ರಿಗೆ ಎಲ್ಲ ಹರಕೆ ಹೊತ್ಬಿಟ್ಟೆ.
0: ಅಜ್ಜಿ, ಚಿಕ್ಕಪ್ಪ ಏನಂತ ಟೆಲಿಗ್ರಾಮ್ ಕಳಿಸಿದ್ರು?
5: ಅಯ್ಯೋ, ಇಂಗ್ಲಿಷ್ ನಲ್ಲಿ ಅವನು ಪಿ ಎಚ್ ಡಿ ತಗೊಂಡಿದ್ದಾನೆ ಅಂತ ಒಂದ್ ಲೈನ್ ನಲ್ಲಿ ಟೆಲಿಗ್ರಾಮ್ ಕಳಿಸಿದ್ದ.
4: ಅಯ್ಯೋ ಅಜ್ಜಿ, ಅಷ್ಟಕ್ಕೆ ನೀನು ಅಷ್ಟೊಂದು ಗೋಳಾಡಿ ಕಂಡು ಕಂಡು ದೇವರಿಗೆ ಹರಕೆ ಕೊಟ್ಕೊಂಡ್ಯಾ? ಆಮೇಲೆ ಹರಕೆ ಯಾವಾಗ ತೀರಿಸ್ದೆ ಅಜ್ಜಿ?
7: ಇವೊಂದೊಳ್ಳೆ ಸುರೇಶ, ನಿಮ್ ಚಿಕ್ಕಪ್ಪ ವಿದೇಶದಿಂದ ಬಂದ್ಮೇಲೆ ಎಲ್ಲಾ ದೇವ್ರ ಹರಕೆ ತೀರ್ಸೋಕೆ ಒಂದ್ ವರ್ಷ ಹಿಡಿತ್ ನೋಡು.
4: ಅಲ್ಲ ಕಣಜ್ಜಿ, ಅದೇ ಆ ಸಾವಿತ್ರಮ್ಮನ ಮಗ ಏನ್ ಅಂಗಡಿ ಇಟ್ಟಿದ್ದಾನೆ ಅಂತಿದ್ದೆ.
7: ಅವನು ಅದೇನೋ ಅಂತಾರಲ್ಲ ಮಗ, ಎಷ್ಟಡಿ ಏನದು?
4: ಅದು ಅಡಿ ಅಲ್ಲ ಕಣಜ್ಜಿ, ಎಷ್ಟಿಡಿ.
7: ಅಯ್ಯೋ ಅದೆಂತದೋ ಬಿಡು ಮಗ, ಅದೇನ ನಿನ್ ಕೈನಾಗಿದ್ದಲ್ಲ ಫೋನು ಕೊಡು, ರಿಂಗ್ ಆದದ ಇದು.
6: ಈ ಅಜ್ಜಿ, ಏ ಗೌರ, ಮೂರ್ ಕಿತ್ತ ಬಡ್ಕಳ್ಳಿ ತಡಿಯಮ್ಮಿ ತಕ್ಕಳವಂತೆ, ಅದೇನ್ ಅವಸರ ಮಾಡ್ತೀಯ? ಇನ್ನು ವಸಿ ಬಡ್ಕಳ್ಳಿ ಇರು ಅಂತ ಇವಜ್ಜಿ ನಂಗೆ ಫೋನ್ ತಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ.
4: ಅದ್ಯಾಕಜ್ಜಿ ಹಂಗೆ?
7: ಅಲ್ ಕಣಪ್ಪ, ಅದೇನೋ ಮೂರ್ ಕಿತ ಬಡ್ಕೊಂಡ್ರು ಫೋನ್ ನಗೆ ಒಳ್ಳೆ ಇಸಿಯ ಕೇಳ್ಬೋದೇನೋ ಅಂತ ಏನಂತ್ಯ?
4: ಚೆನ್ನಾಗಿದೆ ಕಣಜ್ಜಿ, ನಿನ್ಗೆ ಯಾರು ಹೇಳಿದ್ರು?
6: ಇವಜ್ಜಿ ಮಾತ್ ಕೇಳ್ಕೊಂಡು ನಾವು ಫೋನ್ ತಕ್ಕೊಳ್ಳೋದ್ರಳಿಗೆ ಫೋನ್ನೇ ಕಟ್ಟಾಗಿ ಹೋಗೋದು. ಯಾರು ಮಾಡ್ತಿದ್ರೋ ಏನೋ ಗೊತ್ತೇ ಆಗೋಲ್ದು ನಮ್ಗೆ.
4: ಏ ಸಾಕ್ ಸುಮ್ನಿರಮ್ಮ, ಬೆಂಗಳೂರ್ ಅತ್ತೆಗೆ ಫೋನ್ ಮಾಡಕ್ಕೆ ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ದಲ್ಲ, ಏನೇ ಸುಶೀಲಾ ಚೆನ್ನಾಗಿದ್ದೇನೆ ಅಂತ ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ.
2: ಹೌದಾ? ಹಾಗೆಲ್ಲ ಟ್ರಂಕ್ ಅಲ್ಲಿ ಬುಕ್ ಮಾಡ್ಬೇಕಾಗಿತ್ತ? ಓಹೋ, ಅವರನ್ನೇ ಸುಶೀಲತೆ ಅನ್ಕೊಂಡ್ ಮಾತಾಡ್ತಿದ್ರ?
4: ಅತ್ಗೆ ಅಷ್ಟೇ ಅಲ್ಲ, ಈ ವಜ್ಜಿ ಫೋನ್ ನಲ್ಲಿ ಮಾತನಾಡುವಾಗ ಸುಶೀಲಾ ಸುಶೀಲಾ ಅಂತ ಬೆಂಗಳೂರಿಗೆ ಕೇಳಿಸೋ ಹಂಗೆ ಕೂಗೋದು. ಅಜ್ಜಿ ಮೆತ್ತಗ್ ಮಾತಾಡು, ಅತ್ತೆ ಕೇಳಿಸುತ್ತೆ ಅಂದ್ರೋ ಏ ಸುಮ್ಕಿರೋ ಮಗ, ಅವಳು ಅಷ್ಟು ದೂರದಲ್ಲಿ ಅದಾಳ, ಕೇಳೋದ್ ಬೇಡ್ವಾ ಅವಳಿಗೆ ಅಂತ ನನಗೆ ಜೋರ್ ಮಾಡೋದು ಈ ವಜ್ಜಿ. ಅಜ್ಜಿ, ನಾವು ನಮ್ ಮನೆಗ್ ಫೋನ್ ಹಾಕಿಸ್ಕೊಂಡಾಗ ಊರ್ನಲ್ಲಿ ಇರೋರ್ಗೆಲ್ಲ ಏನ್ ಹೇಳ್ತಿದ್ದೆ ನೀನು? ಬಂದ್ರಲ್ಲ ನಮ್ಮ ಮನೆಗೆ ಫೋನ್ ಮಾಡ್ರಿ ಅಂತ ಕರಿತಿದ್ದೆ ಅಲ್ವೇನಜ್ಜಿ? ಏನೇ ಆದ್ರೂ ಊರಿನವರು ಯಾರೇ ನಮ್ಮ ಮನೆಗೆ ಕಾಲ್ ಮಾಡಕ್ ಬಂದ್ರು ಆಹಾಹ ನಿನ್ ಮುಖದ ಕಡೆ ಏನು ಸಖತ್ತಾಗಿರೋದಲ್ವೇನಜ್ಜಿ?
2: ಓಹೋ, ಹಾಗಾದ್ರೆ ಊರ್ನವ್ರಿಗೆಲ್ಲ ನಿಮ್ ಲ್ಯಾಂಡ್ ಲೈನ್ ನಂಬರೇ ಕೊಟ್ಟಿದ್ರ?
4: ಹೂವತ್ಗೆ ಯಾರ್ದೇ ಕಾಲ್ ಬಂದ್ರು ಹಲೋ ಯಾರು? ಓ ಅವ್ರ ಮನೆಯವ್ರ, ಒಂದ್ ನಿಮಿಷ ಇರಿ ಕರೆದು ಬರ್ತೀನಿ ಅಂತ ಹೇಳಿ ಅವ್ರ ಮನೆ ತನಕ ಓಡೋಗಿ ಕರೆದು ಬರೋಕೆ ನನ್ನೇ ಕಳ್ಸೋರೋ? ನನಗೂ ಅದೇ ಬೇಕಿತ್ತು. ಓದೋದು ಬಿಟ್ಟು ಸ್ಕೂಲಿಗೆ ಲೇಟ್ ಆದ್ರೂ ಮನೆ ಎಷ್ಟೇ ದೂರ ಇದ್ರೂ ಖುಷಿ ಖುಷಿಯಾಗಿ ಓಡ್ತಾ ಇದ್ದೆ.
6: ಹಿಂಗೆ ನಗ್ತಿರ್ತಿರೋ, ಊಟಕ್ಕೂ ಬರ್ತಿರೋ, ಅವಳಿಗೆ ತಣ್ಣಗಾಗಲ್ವಾ?
2: ಬನ್ರಿ ಬನ್ರಿ.
4: ಲ್ಯಾಂಡ್ ಲೈನ್ ಬಂದ ಹೊಸದ್ರಲ್ಲಿ ಇನ್ನೂ ಹೇಗೆಲ್ಲ ಇತ್ತು ಅಂತ ಹೇಳೋಣ ಅಂದ್ರೆ ರಾಮಾಯಣದ ತರ ಫೋನಾಯಣ ಆಗತ್ತೆ. ಬನ್ನಿ ಎಲ್ಲಾರು ಒಬ್ಬಟ್ಟು ಊಟ ಮಾಡ್ಕೊಂಡು ಬರೋಣ.
8: ಈಗಿನಂತೆ ಮೊಬೈಲ್ ಫೋನ್ ಇಲ್ಲದಿದ್ದ ದಿನಗಳಲ್ಲಿ ಲ್ಯಾಂಡ್ಲೈನ್ ಫೋನಿನ ಮೂಲಕ ನಡೆದ ಸಂಭಾಷಣೆಯಿಂದ ಕುಟುಂಬಗಳ ನಡುವೆ ಉಂಟಾದ ಅಸಮಾಧಾನ ಮತ್ತು ಅದನ್ನು ಪರಸ್ಪರ ಬಗೆಹರಿಸಿಕೊಂಡ ಬಗ್ಗೆ ಹೇಗೆ ಎಂಬುದೇ ಈ ನಾಟಕದ ಕಥಾವಸ್ತು.
9: ಇದುವರೆಗೂ ಫೋನಾಯಣ ನಾಟಕ ಕೇಳಿದಿರಿ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
10: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 12:30. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿಬರುತ್ತದೆ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠವಿದೆ. 3:00-5:00 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳಿವೆ. 5:30ಕ್ಕೆ ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ ಇದೆ. ಮೊಬೈಲ್ ಬಳಕೆಗೆ ಬೇಕೇ ಕಡಿವಾಣ ಕುರಿತು ಕಾರ್ಯಕ್ರಮ ಮೂಡಿಬರುತ್ತದೆ. 6:10ಕ್ಕೆ ಪ್ರಕಟಣೆಗಳಿವೆ. ಆರೋಗ್ಯ ಭಾಗ್ಯ ಕಾರ್ಯಕ್ರಮ 6:15ಕ್ಕೆ 6:51 7:46ವರೆಗೆ 8:44 9:16ವರೆಗೆ 9:16 ಪಂದ್ಯ ಮುಗಿಯುವವರೆಗೂ ಲಂಡನ್ ನಗರದ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆಯುತ್ತಿರುವ ಮೊದಲ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ.

0: ನಮ್ಮನೆಯಲ್ಲಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರೆ ಈಗೊಂದು ಪ್ರಕಟಣೆ.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ 12:35 ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿ ಬರುತ್ತದೆ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ವೈದ್ಯೆ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗ ಆರೋಗ್ಯ ಒಂದು ಭಾಗ್ಯ ಆಗ್ತದ. ಇಲ್ಲ ಅಂದ್ರ ರೋಗ ರುಜಿನಗಳ ಆಗರ ಆಗ್ತದ ಈ ನಮ್ಮ ದೇಹ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ. ಕೃಷಿಯನ್ನು ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ದಾಕ್ಷಾಯಣಿ ಅವರ, ತಾವು ವೃತ್ತಿಯಿಂದ ವೈದ್ಯೆ ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ, ಇದು ಹೇಳಲಿಕ್ಕೆ ನಮಗ್ ಬಹಳ ಸಂತೋಷ ಅನಿಸ್ತದ. ಅಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೇನೆ ಅನ್ನೋದು ಸುಳ್ಳು. ಉತ್ತಮ ಆಹಾರ, ಪೋಷಕಾಂಶ ಇರುವಂತ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗ್ ಬಹಳ ಸಂತೋಷ, ಅಭಿನಂದನೆ.
2: ಥ್ಯಾಂಕ್ ಯು.
1: ಈಗ ದಕ್ಷಿಣೆಯವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
2: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲಾರ್ಗುನು ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತು, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದ ಕೂಡಲೇನೂ ನಮ್ಗೆ ಏನಾದ್ರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದದು ಎಲ್ಲಿಂದ ಬರ್ತೈತಿ, ನಮ್ ಭೂಮಿನಾಗಿಂದನ ಬರ್ತೈತಿ. ಭೂಮಿ ಒಳಗ ಮತ್ತು ಉಳುಮೆ ಮಾಡಕ್ ಎಲ್ಲಾ ಮೊದ್ಲೆಲ್ಲ ಇದ್ರ ಏನ ಯಾರು ಜಂಗ್ಲೀಸ್ ಇದ್ರು, ಅವ್ರಿಗೆ ತಿಂದದ್ ಅದನ್ ತಿಂದ್ರು ಇದನ್ ತಿಂದ್ರು, ನಿಮ್ಗೆಲ್ಲ ನಮ್ದು ಎವಲ್ಯೂಷನ್ ಹೆಂಗ್ ಹಾಕೊಂತ ಬಂತ ಅನ್ನೋದ ಬಗ್ಗೆ ಏನು ಎಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ ನಾವು ವೆರೈಟೀಸ್ ಕಾಳು, ಕಡಿ, ಹಣ್ಣು, ಹಂಪ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆಯವ್ ಬೇಕ. ಬೆಳೆಯವ್ ಯಾರ, ಈ ಕೃಷಿಕ, ಈ ಊರ್ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್, ಹುವೆವರ್, ಇವ್ರ ಚಂದಾಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವ್ ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪ್ಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನ ಇರ್ತೀವ್ರಿ.
1: ಆದ್ರ ದಕ್ಷಿಣಿ ಅವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರೆ ನಮ್ಗ ವಯಸ್ಸು ಚಿಕ್ಕದಿದ್ದಾಗನೆ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದೆ, ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
2: ನೋಡ್ರಿ, ಕಾರಣ ಒಬ್ಬರ ಅಂತನ್ನಾಕ ಬರಂಗಿಲ್ಲ. ಈಗ ಈಗ ಬೆನ್ನೆಲುಬು ಅನಿಸ್ಕೊಂಡಿದ್ದ ರೈತ ಕಾಲಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ಇದು ನನಸಿದ್ ಹೇಳತ್ತೇನೆ, ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿ, ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕು. ಫ್ಯಾಮಿಲಿ ಬಂತು, ಅವನ್ ಫ್ರೆಂಡ್ಸ್ ಆತು, ಫ್ಯಾಮಿಲಿ ಆತು, ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲಾಂತಂದ್ರೆ ಏನ್ ಮಾಡ್ತಾರ, ಏ ಅದ್ರಾಗ ಏನಾಯ್ತು, ರೈತಕಿನಾಗ ಬಿಟ್ಟು ಬಿಡ, ಅದನ್ನೇನ್ ಮಾಡ್ತೀವೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನವ ಅಲ್ಲಿ. ಅವಂಗ್ ಸಪೋರ್ಟ್ ಆಗಿ ನಿಂದಿರ್ಬೇಕು. ಅವ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂಟ್ ತಯಾರಾಗಬೇಕ. ಅವ್ನ್ ಬೆಳ್ಯಾಕತ್ತಾನಂತಂದ್ರ ಅದನ್ನ ತಗೊಳವ್ರ ಇರ್ಬೇಕು. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವ್ನ್ ಜೋಡಿ ಕೆಲಸ ಮಾಡೋರು, ಅವ್ನ್ ಕೋ ಲೇಬರ್ಸರ್ ಆಗ್ಲಿ, ಅವ್ನ ನೇಬರ್ಸರ್ ಆಗ್ಲಿ, ಅವ್ರ ಬೇಕ. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ. ಆತ ಇನ್ನು ಥರ್ಡ್ ಪರ್ಸನ್, ಥರ್ಡ್ ಇಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ನೀ ಏನೋ ತಪ್ಪು ಮಾಡತ್ತಿಪ್ಪ, ಇದನ್ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳ್ ಹಾಕೋ, ಹಿಂಗ್ ಹೇಳಾವ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಇಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ ಚಲೋ ಸಿಗಬೇಕು, ಯಾಕಂದ್ರ 365 days ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮ್ಯಾಲ್ ಇರಬೇಕ್ರಿ ಇವ್ರ. ರೈತರ ಯಾವಾಗ್ರು ಇವ್ರಿಗೆ ಸುಟಿನ ಇಲ್ರಿ. ಈಗ ನೀ ಅಮಾಸ್ ಬಂದೈತಿ, ಈಗ ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹೇಂತಿರ್ಬೇಕ. ಇವ ತನ್ನ ಆಕಳ ತೊಳಿಬೇಕು ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬನ. ಸೊ ಏನ ಒಂದ್ ಆಮೇಲೆ ಇವ್ನಿಗೆ ಗೌರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
1: ಇಲ್ಲ ಇಲ್ಲ
2: ಇಲ್ಲ ಇಲ್ಲ. ಇವ್ಗ ಯಾವಾಗ ಹಾಲಿಡೇ ಅಂತಂದ್ರ ಇವ್ಗ ಏನಾರ ರೋಗ ಬ್ಯಾನಿ ಬಂತು, ಇವಾಗ ರೋಗ ಬ್ಯಾನಿ ಅವ್ರಿಗೆ ಬರುದು ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ, ನಾ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದಂದ್ರ ಓವರ್ ಎಕ್ಸರ್ಷನ್, ಆ ಬಾಡಿಗೆ 4-5 ದಿವಸ ಅವರ್ಸ್ ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ ಐದನೇ ದಿವಸ ಮಲ್ಕೋತಾನ. ಸೊ ಹಿಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಸೊ ಹಿಂಗ್ ಮಾಡ್ಬೇಕತ್ತಿದ್ರ ಮತ್ತೆ ಇವನಿಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
1: ಹೌದು,
2: ಇವ್ ಮಾಡಿದಾಗ ಇವ ಅವಾಗ ಇವ್ರೆಲ್ಲಾರು ಇದ್ರಂತಂದ್ರ ಅವ ಏನ್ ಮಾಡ್ತಾನ, ಚೊಲೋದನ್ನ ಬೆಳೆದ್ಕೊಡ್ತಾನ ನಿಮಗ. ಈಗ ನೀವು ಚೊಲೋದ್ ಬೆಳಿಬೇಕಂತಂದ್ರ ಈಗ ನೋಡ್ರಿ ಎಲ್ಲಾ ಸುತ್ತು ಕಡೆ ನಿಮ್ಗ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾ ಒಬ್ಬಕಿನ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಅವ್ ಬಂದ್ ನನ್ನ ಹೊಲದಾಗು ಕುಂಡಿರ್ತಾವ. ಸೊ ನನ್ನ ಹೊಲದಾಗ ಕುಂತ ನನಗ್ ಡ್ಯಾಮೇಜು ಮಾಡಬಹುದು ಒಂದ್ ಇಲ್ಲಪ್ಪ. ನನ್ನ ಹೊಲದಾಗಿಂದ ಗಿಡಗಳೆಲ್ಲ ಸದೃಢವಾಗಿದ್ದು ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳು ಬಂದ್ರು ನನ್ನ ಇದಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕ. ಸೊ ಆವಾಗ ಅವನು ಅವ್ನ ಹೊಲದಲ್ಲಿ ಏನ್ ಹುಟ್ಟತಾವ ಅವೆಲ್ಲ ಸದೃಢ ಆಗಿ ಇರ್ತಾವ. ಸೊ ಇದಕ್ಕೋ ಶ್ರಮ ಐತ್ರಿ ಮೇಡಮ್, ಟು ಬಿ ವೆರಿ ಫ್ರಾಂಕ್ ಐ ಟೆಲ್ ಯು ಇಟ್ ಇಸ್ ನಾಟ್ ಈಸಿ ಜಾಬ್ ಆಲ್ಸೋ. ಈಗ ಇದಕ್ಕೆ ಅವ ಪೆಸ್ಟಿಸೈಡ್ ತನ್ನಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರೆ ಇವೊಂದು ಆಕಳ ಬೇಕಾ ಬೇಕ. ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ ಇದರಿಂದ ನಾವು ಪೆಸ್ಟಿಸೈಡ್ ತಯಾರ್ ಮಾಡ್ಕೋತಾನ. ಆಮೇಲೆ ಇವರು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರ ಆಕಳ ಸಗಣಿ ಹಾಕೊಂಡಕ ಬೇಕ. ಅದಕ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕವ. ಎಲ್ಲ ನಮ್ಮಲ್ಲೇನ ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಂಪೋಸ್ಟ್ ಮಾಡ್ಕೊಂತಿದ್ರ ಕಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನ ಹೋಗಿ ನೀ ನೋಡ್ಕೊಂತ ಇದ್ದಿ ಅಂತಂದ್ರ ನಿನಗ್ ಗೊತ್ತಾಕೇತಿ. ಸೊ ಅವಾಗ ನೀವ್ ಅದನ್ನ ಕೊಟ್ಕೊಂತ ಹೋಗ್ಬೇಕು, ಅವಾಗ ಅವನ್ ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವನ್ದ ಸ್ಟೇಟಸ್ ಯಾವ ಲೆವೆಲ್ ಇರ್ಬೇಕು ಹೇಳ್ರಿ.
1: ಖಂಡಿತ. ಈಗ ದಕ್ಷಿಣ ಅವ್ರ ಅಂದ್ರ ಇಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ, ಈಗ ರೈತ ಒಬ್ಬನೇ ಅಲ್ಲ, ಅವನಿಗೆ ಪೂರ್ತಿ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರ್ಬೇಕು. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಪಾರ್ಟ್ ಆಫ್ ಅಗ್ರಿಕಲ್ಚರ್
2: ಶುಡ್,
1: ಕೃಷಿಗೆ ಅದು ಕೂಡ ಒಂದು ಪೂರಕ. ಈಗ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ. ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
2: ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಹಿಂದಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್. ಅದು ಸಿ ಬಾಡಿ ಏಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕೆ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವ್. ಏನೋ ಒಂದ್ ಪಟ್ ಅಂತೇಳಿ ಯಾವ್ದೋ ಒಂದ್ ನಮಗ್ ಜೇನು ಹುಳ ಕಡಿದ್ರು ಅಥವಾ ಏನು ಕಡಿದ್ರು ನಮ್ಗೆ ಅನಾಫಿಲೆಕ್ಟಿಕ್ ಒಬ್ಬೊಬ್ರದ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದೇನು ನಾವು ಪೆಸ್ಟಿಸೈಡ್ ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವೆ ಇವು ಒಮ್ಮಿಂದೊಮ್ಮಿನ ಆಗಂಗಿಲ್ರಿ. ಇವು ಸಣ್ಣಗೆ ವಿಷ ಹಾಕುವಂತನ ಹೊಂಟೈತಿ. ಇದರಿಂದ ನಮಗ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ದು ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದ್ ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನೋದು ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನು ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನಿ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನು ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನಾಕೈತಲ್ಲ, ಸ್ಲೋ ಪಾಯ್ಸನ್ ಅನ್ನ ರೀ ಇದ. ಸೊ ಅದಕ್ಕ ಆದಷ್ಟು ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಸಗಣಿ ಗೊಬ್ಬರ ಹಾಕೊಂಡ್ ತನ್ನ ಭೂಮಿನ ಫಲವತ್ತ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರ್ ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಏನು ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡ ಮಾಡಾವನ ಖರೆ ರೈತ ಖರೆ ಒಕ್ಕಲಿಗೆ, ಇದು ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲನವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವ ಶ್ರಮ ಪಟ್ಟು ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದು ಬರೇ ಆರಾಮ ಬರೇ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತ ಅಂತ ಅಲ್ರಿ, ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
1: ಮೂಲನೇ ಕೃಷಿ. ಹೌದು. ಈಗ ದಕ್ಷಿಣಿಯವ್ರ ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನ ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಒತ್ತಡ ಪೂರಿತ ಜೀವನ ಹಿಂಗ ನೋಡಿದಾಗ ಹೆಚ್ಚು ಮಂದಿ ಈ ಕೃಷಿ ಕಡೆಗೆ ಒಲವು ತೋರಿಸ್ತಿಲ್ಲ. ಈ ಜನ ಕೃಷಿಗೆ ಒಲವು ತೋರಿಸದೇ ಇರೋದ್ರಿಂದ ಮತ್ತೆ ನಾವು ಯಾರಿಗೋ ಉಳುಮೆ ಮಾಡ್ಲಿಕ್ಕೆ ಕೊಡ್ತೀವಿ, ಅವರು ತಾಳ್ಮೆ ಇಲ್ಲ. ಇವತ್ತು ಮನುಷ್ಯನಿಗೆ ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ಅಂತ ನನಗನ್ಸ್ತದೆ.
2: ಹೌದು, ನಾನು ಅದನ್ನು ಅಂತೇನ್ರಿ, ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡೆ ಕೊಟ್ಟೆ ಇಂತವನ್ನ ಕೇಳತ್ತೇವೆ. ಯಾಕಂತಂದ್ರ ಅವ್ರ ಮನ್ಯಾಗನು ಯಾರು ಮಾಡವ್ರನು ಇಲ್ಲ. ಈಗ ಎಲ್ಲಾರನು ಕಂಪನಿ ಹೋಗ್ತಾರ್ರಿ. ನೀ 10,000 ತಗೋ 12,000 ತಗೋ, ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನಂದ್ರ ಭಾರಿ. ಕಂಪನಿಯಾಗನ ಊಟ ಆಕೇತ್ರಿ, ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ. ಆಮೇಲೆ ಎಲ್ಲಾ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ ಉಂತಾರ ಅವ್ರು, ಅವ್ರಿಗೆ ಅದ್ರದ್ದು ರಿಯಲೈಸೇಷನ್ ಇಲ್ಲ. ಇವ್ರಿಗೆ ನಾ ಏನಂತೆ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನ್ನ ನೀವು ಹೈಲೈಟ್ ಮಾಡ್ರಿಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗ ಐತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ. ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ? ಇತರ ಕಡೆ ಒಲವು ಬರ್ಬೇಕು ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನ್ ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರ ನನ್ ಯಾರು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಾಕತ್ತೇನಂತ. ಈಗ ನೀವ್ ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ, ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗೆ ಅಲ್ಲಿ ಮಾಡಿ ಗೊತ್ತಾಗೈತಿ, ನೋಡಿ ಗೊತ್ತಾಗೈತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದ್ ಹೇಳ್ತೇನಿ, ಮನುಷ್ಯ ಆಗಿ ಉಳಿತಾನ ನೋಡ್ರಿ ಯಾವಾಗ ಅಂತಂದ್ರ, ಅವ್ನ್ ಭೂಮಿ ಒಳಗ್ ಯಾವಾಗ ಕಾಂಟ್ಯಾಕ್ಟ್ ನಾಗ ಬರ್ತಾನಲ್ಲ, ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್. ನಾ ಎದಕ್ ಬಂದೇನಿ ಈ ಭೂಮಿ ಮೇಲೆ, ಅಂಡ್ ನಾ ಏನ್ ಮಾಡ್ಬೇಕು. ಆಮೇಲೆ ರೈತಕಿ ಒಂದ್ ಮನುಷ್ಯನ ಸೊಕ್ಕ ಅಡಗಿಸ್ತೈತಿ, ಸೊಕ್ಕ ಮುರಿದೈತ್ರಿ. ಯಾಕಂದ್ರ ನೀ ಭಾರಿ ಹೋಗಿ ಏನ ಇದ್ರ ಓನರ್ ಅಂತೇಳಿ ನೀ ಹೋಗ್ತಿ, ಓನರ್ ಇದ್ಕೊಂಡ್ ಏನ್ ಮಾಡ್ತಿ ನೀನ್? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿಂದ ತಲಿ ಹಾಲಿ ಭೂಮಿಗ್ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ. ಅವಾಗ ನಿನಗ್ ಭೂಮಿ ತಾಯಿ ಒಲಿತಾಳ, ಅವಾಗ ನಿನಗ ಅಕ್ಕಿ ಏನ್ ಕೊಡ್ಬೇಕು ಕೊಡ್ತಾ
1: ನೋಡ್ರಿ. ಅಂದ್ರ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ದಕ್ಷಿಣಿಯವರ. ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರ, ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಅದರ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರ್ಯಾಕ್ಟರ್ಗಳು ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ ಇದರಿಂದ ನಮ್ಮ ಆರೋಗ್ಯನೂ ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗೆ ಮತ್ತಷ್ಟು ಬಿಡಿಸಿ ಏನು ಹೇಳುವ ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು ಹೈನು ಆಕಳ ಇದು ಎಷ್ಟು ಸಹಕಾರಿ ಆಗಿರ್ತದ?
2: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ. ನಾನು ಸಣ್ಣಕ್ಕಿದ್ದಾಗ ಒಂದು ನನ್ಗೆ ಒಂದ್ ಪೋಯಂ ಇತ್ತು, ಇವನೇ ನೋಡು ಅನ್ನದಾತ ಹೊಲದ ದುಡತ ದುಡಿಯುವನು, ನಾಡು ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಸೊ ಇದು ಯಾವಾಗೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಕಲ್ತಿದ್ದು. ಈಗ ಅದು ಕರೆಕ್ಟ್, ಆವಾಗಿಂದ ಪಿಕ್ಚರ್ ಏನಿತ್ತು ಈಗ ನಿಮ್ಗೆ ಆ ಪಿಕ್ಚರ್ ಕಾಣಂಗಿನ ಇಲ್ಲ, ವೆರಿ ರೇರ್ಲಿ. ಈಗ ಏನ್ ಒಂದ್ ಸ್ವಲ್ಪ ತಲೆ ಬೆಳಗಾದವ್ರು ಒಂದಿಷ್ಟು ಮಂದಿ ಏನ್ ರೈತರದಾರ ನೋಡ್ರಿ, ಇವರಷ್ಟ ಅದನ್ನ ಹಂಗ್ ನೋಡಕ್ ಸಿಗ್ತಾರ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅವರು ಹೋದ್ರಂತಂದ್ರೆ ಮುಗ್ದ ಹೋತ್ ಯಾರು ಇಲ್ಲ, ಇಲ್ಲ ಧೋತ್ರ ಉಟ್ಕೊಂಡವ್ರಂತೂ ಸಿಗುದನ ಇಲ್ಲ ನಿಮಗೀಗ, ಎಲ್ಲಾರು ಪ್ಯಾಂಟ್ ಹಾಕೊಂಡನ ಬರ್ತಾರ. ಸೊ ಅಂತವ್ರನ್ನ ಅದಾರ. ಅದಕ್ಕ ಈಗ ಎಲ್ಲಾರು ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರ್ಯಾಕ್ಟರ್, ಒಂದೊಂದ್ ಮನೆಗೆ ಒಂದೊಂದ್ ಎರಡೆರಡು ಟ್ರ್ಯಾಕ್ಟರ್ಸ್ ಅದಾವ್ರಿ. ಈಗ ಬಹಳ ಆಗಿ ಟ್ರ್ಯಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟದ. ಹಂಗಾಗೈತಿ, ಟ್ರ್ಯಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಎಷ್ಟು ಗಟ್ಟಿ ಆಗೈತಲ್ರಿ ಮೇಡಮ್. ಇವ್ ಮಳಿ ಬಂದ್ರು ನೀವ ಯಾವಾಗೋ ಬರ್ತೈತಿ ಮಳಿ ಅಂತೀರಿ, ಯಾವಾಗೋ ಬರಕ್ ಮಳಿ ಆಗ್ತದಂದ್ರ ನಾವ ಕಾರಣ.
1: ಪರಿಸರ
2: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಾಕತ್ತೀವ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದು ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ ನಾವು. ಎಲ್ಲಿ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ, ಮತ್ ಮಳಿ ಪಾಪ ಅದ್ ಏನ್ ಮಾಡ್ಬೇಕ? ಅದಕ್ ಎಲ್ಲಿ ಸೂಕ್ತವಾದ ಜಾಗ ಸಿಗದ ಅಲ್ಲಷ್ಟೇ ಹಾಕೈತದ ಈಗ. ಆಮೇಲೆ ಈಗ ಭೂಮಿ ಘಟ್ಟ ಆಗೈತಿ, ಟ್ರ್ಯಾಕ್ಟರ್ ಎಷ್ಟೋ ಇಂಚ್ ಒಳಗ ಇಷ್ಟ್ ಘಟ್ಟ ಆತಂದ್ರ ಮಳಿ ನೀರ್ ಬಿದ್ರು ಅದ್ ಒಳಗ್ ಹೋಗ್ಬೇಕ ಹೆಂಗ? ಅದ್ ಹಿಂಗ್ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರೆಹುಳಗಳು ಇದ್ರ ಏನಾರ ಸಡ್ಲಾಕೆ ತನ್ರಿ. ಎರೆಹುಳದ ನಿಮಗ್ ಕೆಲಸ ಗೊತ್ತೈತನ, ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಮ್ಮೆ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ, ಅದ ಮತ್ತೆ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟು ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ, ಭೂಮಿನ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರೆಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ ಆಹಾರ ಇಲ್ಲ. ಅದಕ್ ಆಹಾರ ಏನ್? ಸಗಣಿ ಬೇಕಲ್ಲಿ. ಭೂಮಿ ಮೇಲೆ ಟ್ರ್ಯಾಕ್ಟರ್ ಮತ್ತು ಹೊಲಸ್ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನೀವು ಇಟ್ರಿ ಅಂತಂದ್ರೆ ಅದಕ್ಕೆ ಶಗನಿ ಗೋಮೂತ್ರ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದೆ, ಅದ ಇಲ್ಲ ಅಂತಂದ್ರೆ ಸತ್ತು ಹೋಗ್ತತಿ. ಸೊ ಇದಕ್ಕೆ ಬೇಕಂದ್ರ ಮೇನ್ ಒಂದು ಆಕಳ ಬೇಕ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೇನಿ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನಗ್ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರನ ಆಕೆ ಏನ್ ಬೆಳೆದು ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಶಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಈಕೆ ಫಲವತ್ತಾಗ್ತಾಳ, ಈಕೆ ಬೆಳಿತಾ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟು ಗೋಗಳಿಗೆ ಇಲ್ಲ ಇಲ್ಲ
1: ಇಲ್ಲ
2: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಲಿಲ್ಲ ಅಂತಂದ್ರ ಆಕೆ ಫಲವತ್ ಹೆಂಗಾಗಬೇಕು? ಆಗಂಗಿನ ಇಲ್ಲ.
1: ಆಗಂಗಿಲ್ಲ ಅಂದ್ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಲೆ ಬೆಳಿಬೇಕು, ಹಣ್ಣು ಬೆಳಿಬೇಕು, ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವಿವತ್ತು ಕೀಟನಾಶಕಗಳ ಮೊರೆ ಹೋಗ್ಬಿಟ್ಟು.
2: ಕೀಟನಾಶಕ ನಿಮ್ಗೆ ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು, ಇದನ್ ಹಾಕು, ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡ್ ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟ್ ಫಾಸ್ಟ್ ಬೆಳೆದ್ ತಿಂತಿರ್ಲ ಅಷ್ಟ್ ಫಾಸ್ಟ್ ನಮ್ ಜೀವನನು ಹೋಗ್ತೈತಿ. ಒಂದ್ಸತ ನಾ ಕೇಳಿದ್ದು ಏನಂತಂದ್ರ, ಯಾ ಕಾಳಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಾಕ್ ಲೇಟ್ ತಗೋತೈತ್ ಅಂತ. ಯಾಕಂದ್ರ ಅದು ಬೆಳ್ಯಾಕನು ಲೇಟ್ ತಗೋತೈತಿ. ಸೊ ಯಾವ ಬೆಳ್ಯಾಕ್ ಲೇಟ್ ತಗೋತಾವು, ಯಾವ ಕುದಿಯಾಕ್ ಲೇಟ್ ತಗೋತಾವು, ಅಷ್ಟು ನಾವು ಅವ್ನ್ ಸೇವನೆ ಮಾಡಿದ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತೈತಿ. ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
1: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಲೆ ರುಚಿಗೂ ಇವತ್ತು ನಾವು ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಲೆ ರುಚಿಗೂ ಅಜಗಜ ಅಂತಾರೆ
2: ಫರಕ್ ಐತಿ. ಹೌದೌದೌದು. ಅಂಡ್ ಇನ್ನೊಂದು, ನಾವ್ ಈಗ ಏನ್ ಗೋ ಆಧಾರಿತ ಕೃಷಿಯಿಂದಾಗ ಏನ್ ಬೆಳೆದಿರ್ತೇವೆ ಲೈಕ್ ಟೊಮ್ಯಾಟೋ ಅನ್ನು, ಪಾಲಕ್ ಅನ್ನು, ಪಾಲಕ್ ತಂದಿಟ್ರೆ ನೀವು ಮಾರ್ಕೆಟ್ ನಾಗ ಹೊಡೆದಿದ್ದು ತಂದಿಡ್ರಿ, ನಾವ್ ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ, ನಮ್ದ ಬಾಡ್ತೈತಿ. ಸೊ ಇದ ಫರಕ್ ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ ನಮ್ದು ಮೊದಲು ಇದ್ದಿದ್ದನ ನಾವ್ ಏನ್ ಮಾಡೇವಿ ಅಂತಂದ್ರೆ ನಾವೆಲ್ಲ ಮರ್ತು ಬಿಟ್ಟಿವ್ರಿ. ಎಷ್ಟು ಸಿಂಪಲ್ ಐತಿ, ಎಷ್ಟು ಸೂಕ್ಷ್ಮ ಐತಿ, ಇದನ್ನೆಲ್ಲ ಮರ್ತು ಬಿಟ್ಟಿವಿ ನಾವೆಲ್ಲಾನು. ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ ನಾಗ ಹೊಂಟ್ಬಿಟ್ಟಿವಿ. ಅಂಡ್ ನಾವ್ ಎಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವ್ ಮುಂದಿನ ಜೀವಮಾನಾಗ ನಾವ್ ಇರುವುದು ಬಹಳ ಕಷ್ಟ ಆಗ್ತೈತಿ. ಎಲ್ಲಾರು ರೋಗಿಷ್ಟ ಆಗ್ತೀರಿ.
1: ಹೌದು, ಈಗ ನಮ್ಮ ಜೀವಿತ ಕಾಲದಕ್ಕಿಂತ ನಮ್ಮ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
2: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ್. ಒಣ್ಣೆ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ, ಒಣ್ಣೆ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದು ಹಿಂಗ ಅನಾರೋಗ್ಯ ಆಗಿ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
1: ನಿಜ, ಇದು ಒಂದು
2: ಅಲಾರ್ಮಿಂಗ್ ಅನ್ನ ಇದು. ಇವಾಗ ಈಗ ನೀವು ಚರ್ತುಕೊಳ್ಳಿಲ್ಲ ಅಂತಂದ್ರ ಮುಂದ ಆಗಾಕ್ ಸಾಧ್ಯನ ಇಲ್ಲ. ಒಮ್ಮೆ ಬೆನ್ನ ಎಲುಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರ ನಾವ್ ಹೆಂಗ್ ಈಗ ಬೆನ್ನ ಎಲುಬ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರು ಅದೀರಿ? ಬರೇ ಓದಾಕಷ್ಟ ರೈತ ಬೆನ್ನ ಎಲುಬ, ರೈತ ಬೆನ್ನ ಎಲುಬ ಅನ್ಕೊಂತ ಕುಂಡ್ರದ ಅಷ್ಟ ಆಕೇತಿ.
1: ಅಲ್ಲ, ಈಗ ರೈತನ ಚಿತ್ರನೂ ನಾವು ಹಾಕಿದಾಗ ನೋಡುವಂತ ದಿನಗಳು ಬರ್ಲಿಕ್ಕೆ
2: ಅಷ್ಟ ಅಷ್ಟ.
1: ಈಗ ದಕ್ಷಿಣಿಯವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ
2: ಮೇಡಮ್? ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವ್ ಒನ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ನೈಸ್ಲಿ. ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ, ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನು ಬೇಕ. ಆಮೇಲೆ ಇವರು ತಮ್ಮ ಓಟಿ ಒಳಗ ತಾವ್ ಕೆಲಸ ಮಾಡ್ತಿರ್ತಾರ, ಬಟ್ ನೀವೆಲ್ಲ ತಿನ್ನುವುದೇನ ಆಹಾರನಲ್ಲ. ನೀವು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟ, ನಾ ನಿಂದ ಕಡೆ ತಗೋತೇನಿ, ನೀ ನನ್ಗೆ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ ನಿಮಗ್ ಬೆಳೆದು ಕೊಡ್ತಾನ. ಯಾಕಂದ್ರ ಆ ಬೆಳೆದಿದ್ದಕ್ಕೆ ನೀವು ಅವಂಗ ಒಂದು ಏನು ಮೌಲ್ಯ ಅದಕ್ಕೆ ಕೊಡಬೇಕ. ಅವಂಗ ಯಾಕಂತಂದ್ರ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನ ಅಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕು. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರ ನಿಮಗ್ ಅವ್ ಚಲೋ ಬೆಳೆದ್ ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದ್ ಕೊಡ್ಬೇಕು ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರಿ, ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್? ಈಗ ಬೋರ್ ಹೊಡ್ಯಾಕತ್ತಾರ, ಬೋರ್ ಹೊಡ್ಯಾಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರು ಮೊರೆ ಹೋಗಾಕತ್ತಾರ, ಕಬ್ಬೆಳತಾರ, ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದೆ ಎಣ್ಣಿ ಬರ್ತೈತಿ, ನಮ್ ಮುಂದಿನ ಫ್ಯೂಚರ್.

0: ಈಗರ ರೈತಗ ಏನ್ ಮಾಡಾಕತ್ತಾನು? ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ ಯು ಹೈಯರ್ ದೆಮ್. ನಾನ್ ಇಂದ ಕಡೆ ತಗೋತೇನಪ್ಪ, ನಾ ಇಷ್ಟ ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋದ್ ಬೆಳೆದ್ ಕೊಡು ಅಂದಾಗ ಅವಂಗ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತೈತಿ, ಹಾ ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರು ನನ್ನ ಕಡೆ ಬಂದ್ರ ಮತ್ ತಗೋತಾರಂತ ಗ್ಯಾರಂಟಿ ಕೊಟ್ಟಾರ, ಅವಂಗೊಂದು ಆತ್ಮವಿಶ್ವಾಸ ಬರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದೇ ಇರ್ತೈತೆ. ನೀವು ಒಂದ್ ಬಿಟ್ಟು ಎರಡ್ ಸಲ ಅವನ ಕಡೆ ಹೋದಂದ್ರ ಅವ್ನ ಮೂರನೇ ಸಲ ನಿಮಗ್ ಮೋಸ ಮಾಡಂಗೇನಿಲ್ಲ, ಸಾಧ್ಯ ಇಲ್ಲ.
1: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ ಒಳಗೆ
0: ಆಗಬೇಕು,
1: ಅತ್ಯಗತ್ಯ.
0: ಎಸ್ ಎಸ್ ಎಸ್, ಇದು ಒಂದು ಅಟ್ ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್ ಅಂಡ್ ಆಕಳುಗಳನ್ನು ಎಲ್ಲಾನು. ಆಕಳ ಇಲ್ದ ಅಂತೂ ಈಗ ಭೂಮಿ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
1: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ ಇವತ್ತು. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇದರಲ್ಲಿ ಇರುವಂತಹ ತಳಿಗಳಿಂದ ನಮ್ಗೆ ಪಡೀಲಿಕ್ಕೆ ಸಾಧ್ಯ. ಇಲ್ಲೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
0: ಇಲ್ಲ, ಈಗ ಅದಕ್ಕೆ ಏನ್ ಹೇಳತ್ತೇನಲ್ಲ, ಅವ್ರು ನೀವು ಫಾರ್ಮರ್ಸ್ ಗೆ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ, ಎಲ್ಲಾರು ಏ ಮನೆಗೆ ನಾವು ಜವಾರಿ ರೀ, ಉಳ್ಕಿದ್ದೆಲ್ಲ ಜರ್ಸಿ ಎಚ್ ಎಫ್ ರೀ, ಅದನ್ನ ಡೈರಿಗೆ ಹಾಕ್ಬಿಡ್ತೀವ್ರಿ, ನಾವೇನು ಉಣ್ಣಂಗಿಲ್ರಿ. ಈ ರೈತನ ಮಾತನ ಇದೆ ಅಂದ್ರ ತಾ ಚಲೋ ತಿಂದು ಡೈರಿಗೆ ಹಾಕಿದ್ ಯಾರ್ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗೆ ಹೋದ್ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೇನ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಕ್ತೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್ ಅಂಡ್ ನಾವು ಅಗದಿ ಚಂದಾಗೆ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ನಾಗ ಹೋಗಿ ತಗೊಂಡ್ ತಿಂದ್ ಭಾರಿ ಅಂತ ತಿಳ್ಕೊಂಡ್ ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ, ಮನೆ ಮನೆ ಕೇಳಿದೆ ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತು, ಅವ್ ಅದನ್ನ ಈಗ ಹಿಂಡ್ಬೇಕದ, ನಾವು ಹಿಂಡ್ಬೇಕಂದ್ರ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲ್ ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್. ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್. ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ ಸ್ಟೇಬಲ್ ಆಗ್ಬೇಕಂತಂದ್ರ ನೀವು ಪೀಪಲ್ ಅವನ ಕಡೆ ಹೋಗಬೇಕ. ನೀವು ಎಲ್ಲಾ ಸ್ಯಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗೋ ಬದ್ಲಿ ಹೊಲಕ್ ಹೋಗ್ರಿ, ಅವನ್ ಕೂಡ ಕೆಲಸ ಮಾಡ್ರಿ, ನಿಮ್ಗೆ ಅದ್ರದ್ ನಿಮ್ದ್ ವ್ಯಾಲ್ಯೂ ಗೊತ್ತಾಗ್ತೈತಿ ಅಂಡ್ ಅದ್ರದ್ ಡಿಫಿಕಲ್ಟೀಸ್ ಏನ್ ಅನ್ನೋದು ಗೊತ್ತಾಕೈತಿ. ಅವಾಗ ನೀವು ಅವ್ 10 ರೂಪಾಯಿಗೆ ಸಿಡ್ ಅಂತಂದ್ರ ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ, ಹೌದಪ್ಪ ಇದ್ರಲ್ಲಿ ಶ್ರಮ ಆಯ್ತಂತ.
1: ಆರೋಗ್ಯ ರತ್ತ ನಮ್ಮ ಲಕ್ಷ್ಯಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುದಿಲ್ಲ.
0: ಇಲ್ಲ ಇಲ್ಲ, ಯಾಕಂತಂದ್ರ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೀ ಪ್ರಾವರ್ಬ್ಸ್ ಅಲ್ರಿ, ಇವ ಇಟ್ ಇಸ್ ರಿಯಾಲಿಟಿ.
1: ಹೌದು,
0: ನೀವು ಇದಕ್ಕ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ನು ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ?
1: ನಿಜ ನಿಜ. ಈಗ ಡಾಕ್ಟರ್ ದಕ್ಷಾಯಣಿ ಅವ್ರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ, ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಿಮಗೆ ಕೃಷಿ ಆರೋಗ್ಯ ಬೇಕಂತಂದ್ರ ಕೃಷಿಕ ಚಲೋ ಇರಬೇಕು, ಕೃಷಿಕ ಚಲೋ ಇರ್ಬೇಕಂದ್ರ ಅವನ್ ಕೂಡ ಒಂದು ಆಕಳ ಇರಬೇಕು. ಏನಂತಂದ್ರ ನಿಮ್ ನಿಮ್ಮ ಏರಿಯಾದ ಆಕಳಗಳು, ನಿಮ್ ನಿಮ್ಮ ರೀಜನ್ ಆಕಳ ಏನಿರ್ತಾವಲ್ಲ ಅದೇ ತಳಿ ಮೇಲೆನ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರ ಅವ್ರ ಪ್ರಾಂತದಾಗ ಅವ್ರವ್ರ ತಳಿಗಳದಾವ. ಸೊ ಅವನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದ ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟಿಕ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವಿ ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಖಿಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ, ನಾವು ಇವ್ರ ಮೇಲೆನ ವರ್ಕ್ ಮಾಡ್ಬೇಕು. ಅಂಡ್ ಅವು ಬಹಳ ಅವು ಆರೋಗ್ಯವಿದ್ದು ಅಂತಂದ್ರ ಅವು ಖುಷಿಯಿಂದ ಇದ್ದು ಅಂತಂದ್ರ ಅವು ಖುಷಿಯಿಂದ ಹಾಲ್ ಕೊಡ್ತಾವನ್ನು, ಅವು ಖುಷಿಯಿಂದ ಆರೋಗ್ಯವಾಗಿರ್ತಾವ ಅಂದ್ರೆ ನಮ್ ಭೂಮಿ ಖುಷಿಯಿಂದ ಇರ್ತೈತಿ, ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವೆ ನೋಡ್ರಿ. ಅಲ್ಟಿಮೇಟ್
1: ಅಂದ್ರೆ ಇದು ಒಂದು ವರ್ತುಳ.
0: ಹಾ,
1: ಇದು ಏನಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
0: ನಮ್ಮ ಹಾಸ್ಪಿಟಲ್ ನಾಗ ನಮ್ಮ ಎಲ್ಲಾ ಡಾಕ್ಟರ್ಸ್ ಅನ್ನು ತಾವ್ ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅದ್ರ ಜೋಡಿ ಇದ್ರದ್ ಲೈಫ್ ಸ್ಟೈಲ್ ಆಗ್ಲಿ ಆಮೇಲೆ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್, ಯಾಕಂದ್ರೆ ಎಲ್ಲಾರ್ಗೂ ಗುರ್ತೈತಿ ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗತ್ತೈತಿ ಅನ್ನೋದು ಎಲ್ಲಾರ್ಗೂ ಗೊತ್ತೈತ ಅನ್ಬೇಕು. ನಾವ್ ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನು ಹೇಳ್ತೇವೆ. ಸೊ ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕ.
1: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾ ಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆಗೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ ಅನ್ನೋದು. ಈ ಮಾಲು, ಸಿನಿಮಾ ಅಲ್ಲೆಲ್ಲ ಹೋಗುವ ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
0: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ಗಳೆಲ್ಲ ಮಾಡಾಕತ್ತಾರ್ರಿ, ಅಲ್ಲೇ ಇವ್ ಮೇನ್ ಕೃಷಿ. ಆಮೇಲೆ ಮೊದ್ಲಿಂದ ನಮ್ ಕಂಬಾರ, ಕುಂಬಾರ, ಏನ್ ಮನಿ ಕಟ್ಟವ್ರು ಇವನ್ನೆಲ್ಲ

0: ಕಾರ್ಪೆಂಟರ್ ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲ ಸ್ಟಾರ್ಟ್ ಮಾಡಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈಗ ಗುರುಕುಲ ಪದ್ಧತಿನ ಕ್ಲಿಕ್ ಆಗು ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟು ಮಂದಿ ಬಿಗ್ ಶಾಟ್ಸ್ ಇದ್ರ ಮೇಲೆ ಮಾಡ್ರಿ. ಸಿಬಿಎಸ್ಇ ಆಯ್ತು, ಐಸಿಐಸಿ ಸಿಲೆಬಸ್ ಆತು, ಎಲ್ಲಾ ಅದು ಇವನ್ ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದೆ ತಗೊಂಡ್ ಬಂದ್ರ ಬಹಳ ಚಲೋ ಆಗ್ತೈತಿ ಅಂತ ಹೇಳಿ. ಇದ ಮಣ್ಣು ಉಳಿಸ್ರಿ, ಕೃಷಿ ಉಳಿಸ್ರಿ ಅಂತ ಹೇಳಿ ನಾ ಎಲ್ಲರಿಗೂ ಕರೆನ ಕೈ ಮುಗಿದು ಕೇಳ್ಕೊತೇನೆ.
1: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ದಕ್ಷಿಣಿ ಅವರೇ ಧನ್ಯವಾದ.
0: ಧನ್ಯವಾದ. ನಮಸ್ಕಾರ ಮೇಡಮ್. ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ಇದುವರೆಗೂ ವೈದ್ಯೆಯಾದ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
3: ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯು ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯಾಗಿದೆ. ಇದನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಗಸ್ಟ್ 2008 ಆರಂಭಿಸಲಾಯಿತು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ರಚಿಸಲಾಗಿದೆ. ಗ್ರಾಮೀಣ ಮತ್ತು ನಗರದ ಪ್ರದೇಶಗಳಲ್ಲಿನ ಕೃಷಿಯೇತರ ವಲಯದಲ್ಲಿ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಈ ಯೋಜನೆಗಾಗಿ 5 ಆರ್ಥಿಕ ವರ್ಷಗಳಿಗೆ ಅಂದರೆ 2021-22 2025-26 ಒಟ್ಟು 13,554.42 ಕೋಟಿ ವೆಚ್ಚವನ್ನು ಅನುಮೋದಿಸಲಾಗಿದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಬಯಸುವವರಿಗೆ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಯೋಜನೆ ಮತ್ತು ಫಲಾನುಭವಿ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ ಶೇಕಡಾ 15%-35% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಈ ಸಬ್ಸಿಡಿಯನ್ನು ಮಾರ್ಜಿನ್ ಮನಿ ಎಂದು ಕರೆಯಲಾಗುತ್ತದೆ. ಇದು ಫಲಾನುಭವಿಗೆ ನೀಡಲಾಗುವ ಸಾಲದ ಮೊತ್ತದ ಒಂದು ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕ್ಗೆ ಪಾವತಿಸುತ್ತದೆ. ಎಸ್ಸಿ ಎಸ್ಟಿ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಇತ್ಯಾದಿ ವಿಶೇಷ ವರ್ಗಗಳ ಫಲಾನುಭವಿಗಳಿಗೆ ಹೆಚ್ಚಿನ ಸಬ್ಸಿಡಿ ದೊರೆಯುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಶೇಕಡಾ 35% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ನಗರ ಪ್ರದೇಶಗಳಿಗೆ ಶೇಕಡಾ 25% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿಯಲ್ಲಿ ಉತ್ಪಾದನಾ ವಲಯ 50 ಲಕ್ಷ ರೂಪಾಯಿವರೆಗೂ ಹಾಗೂ ಸೇವಾ ವಲಯ 20 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿವೆ. ಯೋಜನೆಯ ಅಡಿಯಲ್ಲಿ 10 ಲಕ್ಷದವರೆಗಿನ ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ. ಈ ಯೋಜನೆಯಡಿಯಲ್ಲಿ ಅರ್ಹ ಅರ್ಜಿದಾರರು ಸಬ್ಸಿಡಿಯೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ನಗರ ಪ್ರದೇಶದಲ್ಲಿನ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 10%, ಸರ್ಕಾರದ ಸಹಾಯಧನ ಶೇಕಡಾ 15%, ಬ್ಯಾಂಕ್ ಸಾಲ ಶೇಕಡಾ 75%. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 10%, ಸರ್ಕಾರದ ಸಹಾಯಧನ ಶೇಕಡಾ 25%, ಬ್ಯಾಂಕ್ ಸಾಲ ಶೇಕಡಾ 65%. ಮತ್ತು ನಗರ ಪ್ರದೇಶದ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 5%, ಸರ್ಕಾರದ ಸಹಾಯಧನ ಶೇಕಡಾ 25%, ಬ್ಯಾಂಕ್ ಸಾಲ ಶೇಕಡಾ 70%. ಗ್ರಾಮೀಣ ಪ್ರದೇಶದಲ್ಲಿನ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 5%, ಸರ್ಕಾರದ ಸಹಾಯಧನ ಶೇಕಡಾ 35%, ಬ್ಯಾಂಕ್ ಸಾಲ ಶೇಕಡಾ 60%. ಈ ಯೋಜನೆಯು ಆಹಾರ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಅವುಗಳೆಂದರೆ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಜಾಮ್, ಜೆಲ್ಲಿ ಮತ್ತು ಉಪ್ಪಿನಕಾಯಿ ತಯಾರಿಕೆ, ಮಸಾಲೆ, ಸ್ಪೈಸಸ್ ತಯಾರಿಕೆ ಘಟಕಗಳು, ಹೈನುಗಾರಿಕೆ ಮತ್ತು ಹಾಲು ಉತ್ಪನ್ನಗಳು ಹಾಗೂ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು. ಇದರ ಜೊತೆಗೆ ಇದು ಬಿದಿರಿನ ವಸ್ತುಗಳ ತಯಾರಿಕೆ, ಪೊರಕೆ ತಯಾರಿಕೆ, ಜೇನು ಸಾಕಾಣೆ ಮತ್ತು ಆಯುರ್ವೇದ ಔಷಧ ಉತ್ಪಾದನೆಯಂತಹ ಅರಣ್ಯ ಆಧಾರಿತ ಮತ್ತು ಕರಕುಶಲ ಉದ್ಯಮಗಳನ್ನು ಕೂಡ ಬೆಂಬಲಿಸುತ್ತದೆ. ಜವಳಿ ಮತ್ತು ಸಿದ್ಧ ಉಡುಪುಗಳು, ಗಾರ್ಮೆಂಟ್ಸ್, ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಹಾಗೂ ಕೈಯಿಂದ ಮಾಡಿದ ಕಾಗದ, ಸೆಣಬಿನ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಸಹ ಪ್ರಮುಖ ವಲಯಗಳಾಗಿವೆ. ಸೇವಾ ವಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ ಸೇವೆಗಳು, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್, ಕಂಪ್ಯೂಟರ್ ಮತ್ತು ಐಟಿ ಸೇವೆಗಳು ಮತ್ತು ಪ್ರಿಂಟಿಂಗ್ ವ್ಯವಹಾರಗಳಿಗೆ ಅವಕಾಶವಿದೆ. ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ವಿಭಾಗದಲ್ಲಿ ರಬ್ಬರ್ ಮೌಲ್ಡಿಂಗ್, ಅಂಟಿಕೊಳ್ಳುವ ಟೇಪ್ಗಳು ಮತ್ತು ಡಿಟರ್ಜೆಂಟ್ ಉತ್ಪಾದನೆಗೆ ಬೆಂಬಲ ನೀಡಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕಗಳು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟ್ಟಿಗೆಗಳಂತಹ ಸಂಬಂಧಿತ ಉತ್ಪನ್ನಗಳು ಸಹ ಪಿಎಂಇಜಿಪಿ ಯೋಜನೆಯಡಿ ಪ್ರಯೋಜನ ಪಡೆಯಲು ಅರ್ಹವಾಗಿವೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಸ್ವಸಹಾಯ ಗುಂಪು, ಎಸ್ಎಚ್ಜಿ, ಸಹಕಾರ ಸಂಘಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ 8ನೇ ತರಗತಿ ಪಾಸ್ ಆಗಿರಬೇಕು. ಹೊಸ ಘಟಕಗಳ ಸ್ಥಾಪನೆಗೆ ಮಾತ್ರ, ವಿಸ್ತರಣೆ ಅಥವಾ ಆಧುನೀಕರಣಕ್ಕಲ್ಲ. ಅರ್ಜಿ ಪ್ರತಿಕ್ರಿಯೆಯನ್ನು ಈಗ ಆನ್ಲೈನ್ನಲ್ಲಿ ಸರಳಗೊಳಿಸಲಾಗಿದ್ದು 30-45 ದಿನಗಳಲ್ಲಿ ಅನುಮೋದನೆ ಪ್ರಕ್ರಿಯೆಯು ನಡೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಅಧಿಕೃತ ಪಿಎಂಇಜಿಪಿ ಪೋರ್ಟಲ್ www.kvicionline.gov.in ಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ ಮತ್ತು ನೀವು ಬಯಸುವ ಬ್ಯಾಂಕ್ನಂತಹ ವೈಯಕ್ತಿಕ ವ್ಯವಹಾರ ಮತ್ತು ಯೋಜನೆಯ ಮಾಹಿತಿಯನ್ನು ಭರ್ತಿ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರ, ವಿವರವಾದ ಯೋಜನೆ ವರದಿ, DPR ಮತ್ತು ಭಾವಚಿತ್ರಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಭವಿಷ್ಯದಲ್ಲಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ಐಡಿ ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ KVIC ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ KVIB ಕಚೇರಿಗಳು ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ನೀವು ಆರಿಸಿದ ಬ್ಯಾಂಕ್ಗೆ ರವಾನಿಸುತ್ತವೆ. ಸಾಲವನ್ನು ಅನುಮೋದಿಸಿದ ನಂತರ ಬ್ಯಾಂಕ್ KVIC ಮಾರ್ಜಿನ್ ಮನಿ ಸಹಾಯಧನ ಅಂದರೆ 15%-35% ಪಡೆಯುತ್ತದೆ. ಯೋಜನೆಯ ಪರಿಶೀಲನೆಯ ನಂತರ ಈ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ. PMEGP ಸಾಲವನ್ನು ಅನುಮೋದಿಸಿದ ನಂತರ ಫಲಾನುಭವಿಗಳು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. EDP ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನು ಬಿಡುಗಡೆ ಮಾಡಲು ಸಾಧ್ಯ. ಸಾಮಾನ್ಯವಾಗಿ 10 ದಿನಗಳ ತರಬೇತಿ ಇರುತ್ತದೆ. KVIC, KVIB, DICS ಅಥವಾ ಇತರೆ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನು ನಡೆಸಲಾಗುತ್ತದೆ. ತರಬೇತಿಯಲ್ಲಿ ವ್ಯವಹಾರ ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ, ಉತ್ಪಾದನಾ ನಿರ್ವಹಣೆ ಮತ್ತು ನಿಯಂತ್ರಕ ಅನುಸರಣೆಯಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿರುತ್ತದೆ. 2ನೇ ಸಾಲ ಮತ್ತು ಉನ್ನತೀಕರಣ ಯೋಜನೆಯಡಿಯಲ್ಲಿ ಈಗಾಗಲೇ ಯಶಸ್ವಿ ವ್ಯವಹಾರಗಳನ್ನು ಆರಂಭಿಸಿರುವ ಉದ್ಯಮಿಗಳಿಗೆ ವಿಸ್ತರಣೆಗಾಗಿ 2ನೇ ಸಾಲ ಲಭ್ಯವಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಣವನ್ನು ಬಳಸಬಹುದು. ಉನ್ನತೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಅಂದರೆ 100 ಲಕ್ಷ ರೂಪಾಯಿ ವರೆಗೆ ಇರುತ್ತದೆ. PMEGP ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಈ ರೀತಿಯಾಗಿವೆ: ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ ಅಂದರೆ 8ನೇ ತರಗತಿ ಉತ್ತೀರ್ಣ, ಜಾತಿ ಅಥವಾ ಸಮುದಾಯ ಪ್ರಮಾಣ ಪತ್ರ, ಎಸ್ಸಿ, ಎಸ್ಟಿ, ಒಬಿಸಿ ಅಲ್ಪಸಂಖ್ಯಾತ ಮಹಿಳಾ ಅರ್ಜಿದಾರರಿಗೆ ದೈಹಿಕ ವಿಕಲಚೇತನರ ಪ್ರಮಾಣ ಪತ್ರ, ವೆಚ್ಚದ ವಿವರಣೆ ಮತ್ತು ಆದಾಯದ ಪ್ರಕ್ಷೇಪಣೆಯನ್ನು ಒಳಗೊಂಡಿರುವ ವಿವರವಾದ ಯೋಜನಾ ವರದಿ DPR, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಖರೀದಿಸಬೇಕಾದ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಉಲ್ಲೇಖ ಪತ್ರ, ಪ್ರಾಸ್ತಾವಿಕ ಸ್ಥಳದ ಬಾಡಿಗೆಕಾರರು ಅಥವಾ ಮಾಲೀಕತ್ವದ ದಾಖಲೆಗಳು, ತರಬೇತಿಯ EDP ಪ್ರಮಾಣ ಪತ್ರ ಈಗಾಗಲೇ ಮಾಡಿಸಿದ್ದರೆ. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ PMEGP ಯೋಜನೆಯ ಮುಖ್ಯ ಉದ್ದೇಶವು ದೇಶದ ನವೋದ್ಯಮ, ಯುವಕರ ಸಬಲೀಕರಣ, ಯುವಕರು ದೇಶದ ಪ್ರಗತಿಯಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕಿರುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಉದ್ಯೋಗ

0: ಸ್ವಸ್ತಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ: ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ಧರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ

0: ಏರ್ಪಡಿಸುವ ನಿಟ್ಟಿನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿ ವರ್ಷ ಜೂನ್ 30ರಂದು ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಭೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ಧ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಒಂದು ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿ ಇಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ BLO ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆಯ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6ನೇ ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ, ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಅರ್ಚನಾ ರವಿ ಹಾಗೂ ಶಶಾಂಕ್ ಶೇಷಗಿರಿ ಹಾಡಿರುವ ಗೋವಾ ಚಿತ್ರದ ಹಾಡು.

0: ಅನಿರುದ್ಧ ಶಾಸ್ತ್ರಿ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಹಾಡಿದ ಭರ್ಜರಿ ಗಂಡು ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲವನ ಆ ಬಾಣದ ಆಘಾತದಿಂದ ಎಷ್ಟೋ ಜನ ನನ್ನ ಸೈನ್ಯದ ಕಡೆಯವರೆಲ್ಲ ಸತ್ತೋದ್ರು. ಈಗ ಇನ್ನೊಬ್ಬ ಬಂದಿದ್ದಾನಲ್ಲ, ಇವನು ಯಾರು? ಇವನು ಕೂಡ ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನಷ್ಟೇ ಇವನು ವೀರನಾಗಿದ್ದಾನಲ್ಲ, ಇದೇನಿದು ವಿಪರೀತವಾಗಿದೆಯಲ್ಲ. ಆಗ ಆ ದಳಪತಿ ಆಗಿದ್ದಂತಹ ಶತ್ರುಘ್ನ ಮತ್ತೆ ಬರ್ತಾ ಇದ್ದಾನೆ ಕುಶನ ಮೇಲೆ. ಸಕಲ ಸೈನ್ಯಾಬಲವನ್ನ ಸೇನಾಬಲವನ್ನ ತಗೊಂಡು ಬಂದು ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ. ಆದರೆ ವೀರ ಬಾಲಕನಾದಂತಹ ಕುಶ ಏನ್ ಮಾಡ್ತಾನೆ ಅಂದ್ರೆ ಇಡೀ ಸೈನ್ಯ ಬಲವನ್ನ ಸವರ್ ಬಿಡ್ತಾನೆ. ಅದನ್ನ ನೋಡಿ ಇವರಿಗೆಲ್ಲ ತುಂಬಾ ಆಶ್ಚರ್ಯ ಆಗುತ್ತೆ. ನೋಡಿ,

ಉಷಾ ಒಂದು ಯಮಪುರಿಗೆ ಕಳಿಸಿದಂತಹ ಸೇನಾಪತಿ, ಅವನಿಗೊಬ್ಬ ತಮ್ಮ, ಅವನ ಹೆಸರು ನಗ. ಅವನು ತನ್ನ ಅಣ್ಣ ಯುದ್ಧದಲ್ಲಿ ಸತ್ತೋದನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಕೋಪ ಬಂದಾಗ ಅವನು ಒಂದು ದೊಡ್ಡದಾದಂತಹ ಆನೆಯನ್ನ ಅಂಕುಶದಿಂದ ನೂಕಿ ಅದರ ಮೇಲೆ ಕೂತ್ಕೊಂಡಿರ್ತಾನ. ಅವನು ಕೂತ್ಕೊಂಡು ಅಂಕುಶದಿಂದ ಚೆನ್ನಾಗಿ ಚುಚ್ಚಿ ಅದನ್ನ ಕುಶನ ಮೇಲೆ ಉದ್ರೇಕಗೊಳಿಸಿ ಬಿಡ್ತಾ ಇದ್ದಾನೆ ಯುದ್ಧ ಮಾಡೋದಿಕ್ಕೆ. ಕುಶನನ್ನ ಕೊಲ್ಲದಿಕ್ಕಾಗಿ ಆನೆಯ ಮೇಲೆ ಕುಳಿತು ಕಾದುವ ಕಾಳಗ, ಜೋದಗಾಳಗ, ಆ ರೀತಿಯಾದಂತ ಕಾಳಗದಿಂದ ಅದನ್ನ ನೋಡಿ ಇವನು ಕುಶ ಆನೆಯ ಕಡೆಗೆ ಬಾಣವನ್ನ ಬಿಡ್ತಾನೆ. ಹಾಗೆ ಬಾಣವನ್ನ ಬಿಟ್ಟಾಗ ಆನೆಯೇ ಎರಡು ತುಂಡಾಗಿ ಬೀಳೋ ಅಂತಹ ರೀತಿಯಲ್ಲಿ ಆ ಬಾಣ ಹೋಗಿ ಕೆಲಸ ಮಾಡುತ್ತೆ. ಹಾಗೆ ಮಾಡಿದ ಬಳಿಕ ಆನೆಯ ಮೇಲೆ ಕುಳಿತಿದ್ದಂತಹ ನಗ, ಅವನ ಒಂದು ಧನಸ್ಸನ್ನ ಕೂಡ ಕುಶ ಎರಡು ತುಂಡನ್ನಾಗಿ ಮಾಡಿ ಕೆಳಕ್ಕೆ ಕೆಡವುತ್ತಾನೆ. ಹಾಗೆ ಆನೆಯೂ ಹೋಯ್ತು, ಅವನ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣಗಳು ಹೋಯ್ತು. ಹೀಗಾದ ಮೇಲೆ ಅವನು ತನ್ನ ಒಂದು ಛಲವನ್ನು ಬಿಡದೆ ನಗ ಕೆಳಗೆ ಇಳಿದು ಕೈಯಲ್ಲಿ ಒಂದು ಪಲಗೆ ಖಡ್ಗ ಅನ್ನುವಂತಹ ಎರಡು ಆಯುಧವನ್ನು ಹಿಡಿದುಕೊಂಡು ಈ ಕುಶನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಹಾಗೆ ಬಂದಂತಹ ಅವನನ್ನ ಕುಶ ಎದುರಿಸ್ತಿರೋದು ಹೇಗೆ ನೋಡಿ.

ಸೇನಾಪತಿಯ ತಮ್ಮ ಅಗನಾದರೂ ಅವನು ಅಸಾಮಾನ್ಯವಾದಂತಹ ಪರಾಕ್ರಮಿ, ರೊಚ್ಚು ರೋಷ ಕೆಚ್ಚು ಎಲ್ಲ ಉಳ್ಳಂತವನು. ಆನೆಯನ್ನ ಸಾಯಿಸ್ದ, ಅದಾದ ಮೇಲೆ ತನ್ನ ಕೈಲಿ ಇದ್ದಂತಹ ಬಿಲ್ಲು ಬಾಣಗಳನ್ನ ಮುರಿದಾಕ್ತಾ ಆದರೂ ಬಿಡದೆ ಅವನು ಈ ಪಲಗೆ ಖಡ್ಗವನ್ನ ಹಿಡ್ಕೊಂಡು ಬರ್ತಿದ್ದಾನೆ. ಆ ರೀತಿಯಾಗಿ ಬಂದಂತಹ ಅವನನ್ನ ಅವನ ಕೈಯಲ್ಲಿ ತಾನೇ ಹಿಡ್ಕೊಂಡಿದ್ದಾನೆ. ಅದನ್ನ ಆ ಕೈಯನ್ನೇ ಇವನು ಕತ್ತರಿಸಿ ಬಿಡ್ತಾನೆ ಬಲಗೈಯನ್ನ. ಆ ನಂತರ ಅವನೇನ್ ಮಾಡ್ತಾನೆ, ಬಲಗೈ ಹೋದ್ರೆ ಏನಾಯ್ತು, ಎಡಗೈ ಇದ್ದೇ ಇದೆಯಲ್ಲ ಅಂತ ಹೇಳಿ ಎಡಗೈಯಿಂದ ಗದೆಯನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಇವನ ಮೇಲೆ ಹಾಯ್ತಾ ಇದ್ದಾನೆ. ಆಗ ಎಡಗೈಯನ್ನು ಕೂಡ ಕಡಿದು ಬಿಸಾಕ್ತಾ ಇದ್ದಾನೆ. ಎರಡೂ ಕೈ ಹೋಯ್ತು, ಅಂಗೈಗಳು. ಎರಡು ಕೈ ಹೋದ್ರೇನು, ಎರಡು ಭುಜಯುಗಗಳಿದೆಯಲ್ಲ, ತೋಳ್ಗಳಿದೆಯಲ್ಲ ಅಂತ ಹೇಳಿ ಆ ತೋಳ್ಗಳಿಂದನೇ ಯುದ್ಧ ಮಾಡೋದಿಕ್ಕೆ ಅಂತ ಬರ್ತಾ ಇದ್ದಾನೆ. ಹಾಗೆ ಬಂದಾಗ ಅವನ ಎರಡೂ ತೋಳ್ಗಳನ್ನ ಇವನು ಚೂಪಾದ ಒಂದು ಬಾಣದಿಂದ ಕುಶ ಕಡಿದು ಹಾಕ್ತಾ ಇದ್ದಾನೆ. ಆಮೇಲೆ ಆ ಎರಡು ಕೈ ಹೋಯ್ತು, ಎರಡು ತೋಳ್ಗಳು ಹೋದವು, ಅದಾದ್ರೂ ಪರವಾಗಿಲ್ಲ, ಕಾಲಿದೆಯಲ್ಲ ಅಂತ ಹೇಳಿ ಕಾಲನ್ನ ಎತ್ತಿ ಇವನನ್ನ ಒದ್ದು ಇವನ ಜೊತೆ ಯುದ್ಧ ಮಾಡಕ್ಕೆ ಬಂದಾಗ ಕುಶನನ್ನ ಕೆಳಗೆ ಬೀಳಿಸುವ ಭರದಲ್ಲಿ ಎರಡೂ ಕಾಲನ್ನು ಎತ್ತಿ ಒದೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹಾಗೆ ಪ್ರಯತ್ನ ಪಟ್ಟಾಗ ಕುಶ ಅವನ ಎರಡೂ ತೊಡೆಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಹೀಗೆ ಅವನಿಗೆ ಎಲ್ಲವೂ ಹೋಗಿದೆ. ಬಾಹು ಯುಗ ಮೂರು ದ್ವಯಂ ಪೋದ ಕಾಯದಿಂ ಮತ್ತೂ ಕೂಡ ಅವನು ಯುದ್ಧ ಮಾಡ್ತಾ ಇದ್ದಾನೆ.

ನಗನಿಗೆ ಈಗ ಯಾವುದೂ ಇಲ್ಲ, ಎರಡು ಕೈಗಳಿಲ್ಲ, ಎರಡು ತೋಳ್ಗಳಿಲ್ಲ, ಎರಡು ಕಾಲ್ಗಳಿಲ್ಲ, ಉಳಿದಿರೋಂಥದ್ದು ಒಂದು ತಲೆ ಮತ್ತೆ ಈ ಮುಂಡದ ಕೆಲವು ಭಾಗಗಳು ಮಾತ್ರ. ಅವನು ಎಲ್ಲ ಹೋದ್ರೇನು ತಲೆ ಇದೆಯಲ್ಲ ಅಂತ ಹೇಳಿ ರಾಹು ಚಂದ್ರನನ್ನ ನುಂಗುವ ರೀತಿಯಾಗಿ ಕೇವಲ ತನ್ನ ತಲೆಯನ್ನೇ ಮುಂದೆ ಮಾಡಿಕೊಂಡು ಕುಶನ ಕಡೆಗೆ ಹಾಯ್ದು ಬರ್ತಾ ಇದ್ದಾನೆ. ಹಾಗೆ ಬರ್ತಿರುವಾಗ ಕುಶ ನಗನ ತಲೆಯ ಮಾತ್ರ ಉಳಿದಿದ್ದಂತಹ ಅದನ್ನ ಕತ್ತರಿಸಿ ಹಾಕ್ತಾನೆ ಮತ್ತೊಂದು ಮೊನೆಯಾದ ಬಾಣದಿಂದ. ಹಾಗೆ ಕತ್ತರಿಸಿದಂತಹ ತಲೆ ರುಂಡಮಾಲೆಯಾದಂತಹ ಶಿವನ ರುಂಡಮಾಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ. ಹೀಗೆ ಸೇರಿದ್ದನ್ನ ಕಂಡು ಇವನ ಈ ಯುದ್ಧದ ಒಂದು ಆರ್ಭಟವನ್ನ, ರೋಷವನ್ನ, ಕೆಚ್ಚನ್ನ, ಪರಾಕ್ರಮವನ್ನ, ಅದಟನ್ನ ಕಂಡು ತುಂಬಾ ಕೋಪ ಬರುತ್ತೆ ಶತ್ರುಘ್ನನಿಗೆ. ಅವನು ವಾಪಸ್ ಬಂದು ತಾನೇ ಸ್ವತಃ ಈ ಒಂದು ತರಳನಾದಂತಹ ಬಾಲಕನಾದಂತಹ ಕುಶನನ್ನ ಅವನು ಕೆಣಗತಾ ಇದ್ದಾನೆ ಕಲಿ ಶತ್ರುಘ್ನ ನೋಡಿ.

0: ಅದರಘಾತಿಗೆ ವರುತದಿಂ ಭರತನುಜಂ ಬಿದ್ದನು.
1: ಅತಿಯಾದ ಕೋಪದಿಂದ ಶತ್ರುಘ್ನ ಕುಶನ ಮೇಲೆ ಒಂದೇ ಏಟಿಗೆ 9 ಬಾಣಗಳನ್ನ ಬಿಡ್ತಾ ಇದ್ದಾನೆ. ಆದ್ರೆ ಕುಶ ಮತ್ತೆ ಕೋಪದಿಂದ ಅವನ ತೇರನ್ನೇ ಪುಡಿ ಮಾಡುವಂತಹ ಸಾರಥಿ ಸತ್ತು, ಅಶ್ವಗಳು ಸತ್ತು, ತೇರು ಪುಡಿಯಾಗಿ ಎಲ್ಲವೂ ದಿಕ್ಕೆಟ್ಟು ಹೋದಾಗ ಅವನ ಅಗಲವಾದಂತಹ ಎದೆಯಲ್ಲಿ ಒಂದು ಉದ್ದನೆಯ ಚೂಪಾದಂತಹ ಬಾಣ ಹೋಗಿ ನಾಟಿಕೊಳ್ಳುತ್ತೆ. ಆಗ ಕುಶ ಏನ್ ಮಾಡ್ತಾನೆ, ಜೊತೆ ಜೊತೆಗೇನೆ ಬಾಣಗಳ ಒಂದು ಮಳೆಯನ್ನೇ ಕರಿತಾ ಇದ್ದಾನೆ. ಆ ಬಳಿಕ ಚೂಪಾದಂತಹ ಒಂದು 6 ಬಾಣಗಳನ್ನ ಮತ್ತೆ ಶತ್ರುಘ್ನನ ಆ ವಕ್ಷಸ್ಥಲದಲ್ಲಿ ನಾಟಿಸ್ತಾ ಇದ್ದಾನೆ. ಅದರ ಆಘಾತಕ್ಕೆ ನೋವಿಗೆ ಶತ್ರುಘ್ನ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋಗಿ ತನ್ನ ರಥದಿಂದ ಕೆಳಗೆ ಬೀಳ್ತಾ ಇದ್ದಾನೆ. ಅವನು ಬಿದ್ದಿದ್ದು ಹೇಗಿತ್ತು ಅನ್ನೋದನ್ನ ಕವಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ ಮುಂದಿನ ಷಟ್ಪದಿಯಲ್ಲಿ.

ಗಿರಿತಟದಲ್ಲಿ ಅಂದ್ರೆ ಪರ್ವತದ ತಪ್ಪಲಿನಲ್ಲಿ ಅನೇಕ ಮದ್ದಾನೆಗಳು ಒಂದಕ್ಕೊಂದಕ್ಕೆ ಸೆಣಸಾಡಿ ಹೆಣಗಾಡಿ ಕೆಳಗೆ ಬೀಳೋ ಹಾಗೆ ಮೈಪೂರ್ತ ಆದಂತಹ ಹೆಚ್ಚಿನ ಗಾಯದಿಂದ ಶತ್ರುಘ್ನ ಕೆಳಗೆ ಬೀಳ್ತಾ ಇದ್ದಾನೆ. ಇಲ್ಲಿ ಲವನನ್ನು ಆನೆಗೆ ಹೋಲಿಸ್ತಾ ಇದ್ದಾರೆ, ಶತ್ರುಘ್ನನನ್ನು ಆನೆಗೆ ಹೋಲಿಸ್ತಾ ಇದ್ದಾನೆ ಕವಿ. ಹೀಗೆ ಎರಡು ಆನೆಗಳು ಒಂದಕ್ಕೊಂದು ಸೆಣಸಾಡಿ ಕೊನೆಗೆ ಒಂದು ಆನೆ ಕೆಳಗೆ ಬೀಳುವ ರೀತಿಯಲ್ಲಿ ಶತ್ರುಘ್ನ ಕೆಳಗೆ ಬಿದ್ದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಬೀಳ್ತಾ ಇದ್ದ ಹಾಗೇನೆ ಇತರ ಸೈನ್ಯದಲ್ಲಿ ಇದ್ದಂತಹ ಇತರ ಸೈನಿಕರು, ಸೇನಾನಿಗಳು, ಬೇರೆ ರಾಜರುಗಳು ಎಲ್ಲರೂ ಕೂಡ ಓಡಿ ಬರ್ತಾರೆ. ಬಂದು ಕುಶನ ಮೇಲೆ ತಮ್ಮ ಪರಾಕ್ರಮವನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಕುಶನ ಆ ಪರಾಕ್ರಮದ ಮುಂದೆ ಯಾರಿಗೂ ನಿಲ್ಲದಿಕ್ಕಾಗದಲ್ಲ. ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಕೂಡ ಸೋತು ಧರೆಗೆ ಉರುಳ್ತಾರೆ, ಎಲ್ಲರೂ ಕೆಳಗೆ ಬಿದ್ದ್ಬಿಡ್ತಾ ಇದ್ದಾರೆ. ಹಾಗೆ ಆ ಪತಿತರಾದವರನ್ನ ಅಂದ್ರೆ ಪತಿತವಾಗೋದು ಅಂತಂದ್ರೆ ಕೆಳಗೆ ಬೀಳೋದು ಅಂತ ಒಂದರ್ಥ, ಇನ್ನೊಂದು ಪಾಪ ಧರ್ಮ ಕರ್ಮದ ದೃಷ್ಟಿಯಿಂದ ಕೂಡ ಪತಿತರಾಗೋದು ಅಂತ ಒಂದರ್ಥ ಇದೆ. ಇಲ್ಲಿ ಸೈನ್ಯದ ಕುಶನ ಆಕ್ರಮಣದಿಂದ ಬಿದ್ದಂತಹ ಕುಶನ ಒಂದು ಇವರ ಮೇಲೆ ಮಾಡಿದಂತಹ ಯುದ್ಧದ ಘಾತದಿಂದ ಬಿದ್ದಂತವರನ್ನ ಕವಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕನ್ಯಾ ವಿಕ್ರಯ ಗೈದು ಜೀವಿಸುವ ಮಾನವನ ಪಿತೃಗಳಂತೆ ಅಂತ. ಕನ್ಯಾ ವಿಕ್ರಯ ಮಾಡೋದು ದೊಡ್ಡ ಪಾಪ ಅನ್ನೋದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು. ಹಾಗೆ ಮಾಡದಂಥವರಿಗೆ ಪಿತೃಲೋಕಗಳು, ಅವರ ಪಿತೃಗಳು ಅಲ್ಲಿ ಇರೋದಿಲ್ಲ, ಪಿತೃಲೋಕದಿಂದ ಮುಂದೆ ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ, ಅವರು ಪುಣ್ಯವು ಕ್ಷೀಣವಾಗಿ ಪಿತೃಲೋಕದಿಂದ ಮತ್ತೆ ಭೂಮಿಗೆ ಬಿದ್ದ್ಬಿಡ್ತಾರೆ ಅನ್ನೋದು ಕೂಡ ನಮ್ಮ ನಂಬಿಕೆ. ಆ ರೀತಿಯಾಗಿ ಇವರೆಲ್ಲರೂ ಕೂಡ ಅನ್ಯಾಯವಾಗಿ ಆ ಬಾಲಕನ ಮೇಲೆ ಯುದ್ಧ ಮಾಡಿ ಎಲ್ಲರೂ ಕೆಳಗೆ ಉರುಳಿದ್ರು ಅನ್ನೋದನ್ನ ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಒಂದು ಧರ್ಮದ ಸೂಕ್ಷ್ಮವನ್ನು ಕೂಡ ಹೇಳ್ತಾ ಮುಂದುವರಿತಾ ಇದ್ದಾನೆ ನೋಡಿ.

0: ಕುಲಾಚಾರದಿಂದ ಅಂದ್ರೆ ತನ್ನ ಕುಲಕ್ಕೆ ಯಾವುದು ವಿಹಿತವೋ ಅಂತಹ ಒಂದು ಪದ್ಧತಿಯಿಂದ ಆಚರಣೆಯಿಂದ ಎಲ್ಲ ರೀತಿಯಾದಂತಹ ಪರಂಪರೆಯ ಅನೇಕ ತಲೆಮಾರುಗಳ ಪಾಪವನ್ನ ಕಳೆಯುವ ಹಾಗೆ ಕುಶ ತನ್ನ ಭುಜಬಲ ಮಾತ್ರದಿಂದ ಎಲ್ಲ ಅಹಿತರನ್ನ ಶತ್ರುಗಳನ್ನ ಅವನು ಸವರು ಬಿಟ್ಟನಂತೆ. ಅಷ್ಟರಲ್ಲಿ ಶತ್ರುಘ್ನನ ರಥದಲ್ಲಿ ಮೂರ್ಛೆಯಿಂದ ಇದ್ದಂತಹ ಲವ ಮೂರ್ಛೆ ತಿಳಿದು ಹೇಳ್ತಾ ಇದ್ದಾನೆ, ಅವರಿಬ್ಬರು ಈಗ ಒಟ್ಟಾಗ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿದ್ದನ್ನ ಕವಿ ಪವನ ಹುತವಹರು ಕೂಡಿದ ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಬೆಂಕಿ ಮತ್ತು ಗಾಳಿ ಒಟ್ಟಾಗಿ ಸೇರಿದಾಗ ಪರಸ್ಪರ ಅನುಕೂಲಕರವಾಗಿ ತಮಗೆ ಬೇಕಾದಂತಹ ಕಾರ್ಯವನ್ನು ಸಾಧಿಸ್ತಾರೋ ಅದೇ ರೀತಿಯಾಗಿ ಲವಕುಶರ ಇಬ್ಬರೂ ಕೂಡ ಅಣ್ಣ ತಮ್ಮರು ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಮತ್ತೆ ಆ ಹಯವನ್ನ ಯಾವ ಕುದುರೆಯನ್ನ ಶತ್ರುಘ್ನ ಬಿಡಿಸ್ಕೊಂಡು ಹೋಗಿದ್ನೋ ಆ ಕುದುರೆಯನ್ನ ಮತ್ತೆ ಕಟ್ತಾ ಇದ್ದಾರೆ ಅವರಿಬ್ರುವೆ. ಆಗ ಉಳಿದಂತಹ ಎಲ್ಲ ಭಟರುಗಳು ಸೈನಿಕರೆಲ್ಲ ಕೂಡ ಇತ್ತ ಕಡೆ ರಾಮನಿಗೆ ಸುದ್ದಿಯನ್ನ ತಿಳಿಸುವುದಕ್ಕಾಗಿ ಅಯೋಧ್ಯಾಪುರದ ಕಡೆಗೆ ಓಡಿ ಬಂದಿದ್ದಾರೆ ನೋಡಿ.
1: ಚರು

ಯಜ್ಞ ದೀಕ್ಷಿತನಾದವನು ಯಾವ ಒಂದು ವೇಷಭೂಷಣಗಳನ್ನು ಪರಿಕರಗಳನ್ನು ಇಟ್ಟುಕೊಂಡು ಕೂತ್ಕೊಳ್ಬೇಕು, ಆ ರೀತಿಯಾಗಿ ಅವನು ಯಜ್ಞಶಾಲೆಯಲ್ಲಿ ಕೂತಿದ್ದಾನೆ. ಯಜ್ಞ ದೀಕ್ಷಿತನಾಗಿ ಕನಕ ಜಾನಕಿಯ ಸಹಿತ ಕೂತಿದ್ದಾನೆ. ಅವನು ಇರೋದಾದ್ರೂ ಹೇಗೆ? ಅವನ ಕಣ್ಣುಗಳು ಕೆಂಪಾಗಿದೆಯಂತೆ. ಯಾತಕ್ಕೆ ಕೆಂಪಾಗಿದೆ ಅಂದ್ರೆ, ಅನೇಕ ರೀತಿಯಾದಂತಹ ಪೂರ್ವಭಾವಿಯಾದ ಹೋಮ ಹವನಗಳು ಅಲ್ಲಿ ನಡೀತಾ ಇದೆ. ಅಶ್ವಮೇಧಕ್ಕೆ ಪೂರ್ವಭಾವಿಯಾಗಿ ಯಜ್ಞಗಳು ನಡಿಬೇಕು, ಹೋಮ ಹವನಗಳು ನಡಿಬೇಕು. ಆ ರೀತಿಯಾದಂಥ ಸ್ಮಾರ್ಥ ಶ್ರೌತ ಹೋಮ ಹವನಗಳಲ್ಲಿ ಅನೇಕ ವಿಧವಾದಂಥ ಹವಿಸ್ಸನ್ನು ಕೊಡಬೇಕಾಗತ್ತೆ. ಶ್ರೌತ ಹೋಮಗಳಲ್ಲಿ ಪುರೋಡಾಶವನ್ನು, ಸ್ಮಾರ್ಥ ಹೋಮಗಳಲ್ಲಿ ಚರುವನ್ನು ಹವಿಸ್ಸಾಗಿ ಕೊಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳತ್ವೆ. ಹಾಗೆ ಇಲ್ಲಿ ಕೂಡ ಅವನು ಚರು ಪುರೋಡಾಶ. ಪುರೋಡಾಶ ಅಂದ್ರೆ ಅದು ಒಂದು ರೀತಿಯಾದಂತಹ ರೊಟ್ಟಿ, ಮತ್ತೆ ಚರು ಅನ್ನಕ್ಕೆ ಚರು ಅಂತ ಹೇಳೋ ಅಂಥದ್ದು ಅಕ್ಕಿ, ಎಳ್ಳು, ಭತ್ತ, ತುಪ್ಪ, ಈ ರೀತಿಯಾದಂತಹ ಅನೇಕ ಹವಿಸ್ ಸಾಮಗ್ರಿಗಳನ್ನ ಹವಿಸ್ಸಾಗಿ ಕೊಟ್ಟಿದ್ದಾರೆ ಯಜ್ಞೇಶ್ವರನಿಗೆ. ಆಗ ಯಜ್ಞೇಶ್ವರ ಹವಿಸ್ಸನ್ನು ಉಂಡು ತೃಪ್ತನಾಗಿ ಅವನು ಜ್ವಜ್ವಲ್ಯಮಾನವಾಗಿದ್ದಾನೆ, ಹೋಮ ಧೂಮಗಳಿಂದ ಕಂಪೊಗೆದಿದ್ದಾನೆ. ಹಾಗೆ ಬಂದಂತಹ ಹೋಮ ಆ ಒಂದು ಹೊಗೆಯಿಂದಾಗಿ ರಾಮನ ಕಣ್ಣುಗಳು ಕೆಂಪಾಗಿ ಇದೆಯಂತೆ. ಹಾಗೆ ಕೆಂಪಾದ ಕಣ್ಣುಗಳುಳ್ಳ ರಾಮ ಪರಿಮೇಖಲ ಅಂದ್ರೆ ಎಂಟು ಎಳೆಯ ಉಡಿದಾರ ಅದನ್ನ ಕಟ್ಕೊಂಡಿದ್ದಾನೆ. ಹುಲ್ಲೆಯ ಜಿಂಕೆಯ ಒಂದು ಕೊಂಬನ್ನ ಧರಿಸ್ಕೊಂಡಿದ್ದಾನೆ. ಮೃಗ ಚರ್ಮ ಜಿಂಕೆಯ ಚರ್ಮವನ್ನ ಕೂಡ ಉಟ್ಕೊಂಡಿದ್ದಾನೆ. ಹೀಗೆ ನವನೀತ ಲಿಪ್ತನಾಗಿದ್ದಾನಂತೆ. ಅವನ ಮೈ ಕೈಗಳಿಗೆಲ್ಲ ಕೂಡ ಬೆಣ್ಣೆಯನ್ನ ಸವರ್ಕೊಂಡಿದ್ದಾನೆ. ಹೀಗೆ ಎಲ್ಲ ರೀತಿಯಾದಂತಹ ಪರಿಕರಗಳನ್ನು ವೇಷಭೂಷಣಗಳನ್ನು ಹೊಂದಿದವನಾಗಿ ಅವನು ಮುನಿಶ್ರೇಷ್ಠರುಗಳನ್ನೆಲ್ಲ ಹೋಮವನ್ನ ಸಂಪನ್ನಗೊಳಿಸಲಕ್ಕಾಗಿ ಬಂದಂತ ಎಲ್ಲ ಮುನಿಗಳು ಕೂಡ ಕೂತ್ಕೊಂಡಿದ್ದಾರೆ. ಕನಕ ಜಾನಕಿ ಕೂಡ ಇದ್ದಾಳೆ, ಭರತ ಲಕ್ಷ್ಮಣರು ಕೂಡ ಅಲ್ಲೇ ಇದ್ದಾರೆ. ಹೀಗೆ ಅವನು ಯಜ್ಞಶಾಲೆಯಲ್ಲಿ ವರ ಯಜ್ಞ ದೀಕ್ಷೆಯಿಂದ ಕುಳಿತಿದ್ದಾನೆ. ಅವನ ಬಳಿಗೆ ಬಂದು ಆ ರಾಮನನ್ನ ಕಂಡು ಭಟರೆಲ್ಲ ಹೇಳ್ತಾ ಇದ್ದಾರೆ ನೋಡಿ.

ಅವತರಿಸುಜೀಯ, ಕೇಳಬೇಕು ಮಹಾಸ್ವಾಮಿಗಳೇ, ನೀವು ಯಾವ ಒಂದು ಹಯಮೇಧಕ್ಕಾಗಿ ಕುದುರೆಯನ್ನ ಯಜ್ಞಾಶ್ವವನ್ನ ಬಿಟ್ಟಿದ್ರೋ ಅದು ಈ ಹೊತ್ತಿನವರೆಗೂ ಇಡೀ ಭೂಮಂಡಲದಲ್ಲಿ ಯಾವುದೇ ವಿಘ್ನ ಇಲ್ಲದೆ ತಿರುಗಾಡ್ಕೊಂಡು ಬಂತು. ಹಾಗೆ ಬರ್ತಿದ್ದಾಗ ಅದನ್ನ ಲವ ಅನ್ನೋ ಹೆಸರಿನ ಬಾಲಕ ಅದನ್ನ ಕಟ್ಟಿ ಹಾಕದ, ಕಟ್ಟಿ ನಮ್ಮ ಸೈನ್ಯದ ಜೊತೆಗೆ ಅತಿಯಾದಂತಹ ಪರಾಕ್ರಮದಿಂದ ಯುದ್ಧ ಮಾಡ್ದ, ಅನೇಕ ಸೈನಿಕರನ್ನೆಲ್ಲ ಕೊಂದ, ನಮ್ಮ ಸೈನ್ಯವನ್ನ ಕಂಗೆಡಿಸಿದ, ಆ ಬಳಿಕ ನಿನ್ನ ತಮ್ಮನಾದಂತಹ ಶತ್ರುಘ್ನ ಅವನನ್ನ ಎದುರಿಸಿ ಅವನನ್ನ ಸೆರೆ ಹಿಡಿದ. ಹಾಗೆ ಮಾಡಿ ನಾವು ತಿರುಗಿ ಬರ್ತಿರ್ಬೇಕಾದ್ರೆ ಇನ್ನೋರ್ವ ಬಾಲಕ ಅವನು ಬಂದು ನಿನ್ನ ಅನುಜನಾದಂತಹ ತಮ್ಮನಾದಂತಹ ಶತ್ರುಘ್ನನನ್ನ ಸೋಲಿಸಿ ಅವನನ್ನ ಮೂರ್ಛೆ ಹೋಗಿಸಿದ್ದಾನೆ. ಈ ವಿಷಯವನ್ನ ನಿನಗೆ ಹೇಳೋದಿಕ್ಕೆ ನಮಗೆ ತುಂಬಾ ಹೆದರಿಕೆ ಆಗ್ತಾ ಇದೆ, ದಯವಿಟ್ಟು ನಮ್ಮ ಮಾತನ್ನ ಕೇಳಬೇಕು ಅಂತ ಹೇಳಿ ಅವರು ಕೈ ಮುಗಿದು ಅತಿಯಾದ ವಿನಯದಿಂದ ರಾಮನ ಬಳಿ ಎಲ್ಲವನ್ನು ನಿವೇದಿಸಿಕೊಳ್ತಾ ಇದ್ದಾರೆ. ಹಾಗೆ ಹೇಳಿಕೊಂಡಾಗ ಅದನ್ನ ಕೇಳಿ ರಾಮನಿಗೆ ಅತಿಯಾದಂತಹ ಕೋಪ ಬರ್ತಾ ಇದೆ ನೋಡಿ.

ಏನು ಮಾತಾಡ್ತಾ ಇದ್ದೀರಾ? ಶತ್ರುಘ್ನನ್ನ ಜಯಿಸುವಂತಹವರು ಈ ಲೋಕದಲ್ಲಿ ಉಂಟೆ? ಹೋಗಿ ಹೋಗಿ, ನೀವೆಲ್ಲ ಹುಚ್ಚರು, ಸುಳ್ಳಾಡ್ತಾ ಇದ್ದೀರಾ ಅಂತ ಹೇಳಿ ಅವರನ್ನ ಗದರಿಸ್ತಾನೆ. ಹಾಗೆ ಗದರಿಸಿದಾಗ, ಜಿಯಾ, ನಿಮ್ಮಡಿಗಳ ಆಣೆ, ನಾವು ಹೇಳ್ತಿರೋದ್ರಲ್ಲಿ ಒಂದು ಎಳ್ಳು ಮನೆಯಷ್ಟು ಸುಳ್ಳು ಇಲ್ಲ ಅಂತ ಹೇಳಿದಾಗ ಬೆರಗಾಗಿ ಅವನು ಮರುಗುತ್ತಾನೆ. ಆ ಎಂತಹ ಮಾತಿದು, ಲವಣಾಸುರನನ್ನ ಕೊಂದಂತಹ ವೀರ ಅವನನ್ನ ಆ ಬಾಲಕರು ಸೋಲಿಸಿದ್ದಾರಾ? ನಿಜಕ್ಕೂ ಆ ಬಾಲಕರ ತೋಳಿನ ಬಲ ಎಂಥದ್ದೋ ಕಾಣಿನಲ್ಲ. ಲಕ್ಷ್ಮಣ, ಯಾವುದಕ್ಕೂ ಇರಲಿ, ನೀನು ಸೇನಾ ಸಮೇತನಾಗಿ ಮತ್ತೆ ಹೊರಡು. ಶತ್ರುಘ್ನನಿಗೆ ಈ ಗತಿಯನ್ನ ತಂದಿತ್ತಿದ್ದಾರೆ ಅಂತಂದ್ರೆ ಆ ಬಾಲಕರು ಅಸಮಾನ ವೀರರೇ ಇರಬೇಕು. ಹೊರಡು ನೀನು ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಅನುಜ್ಞೆಯನ್ನ ಕೊಡ್ತಾ ಇದ್ದಾನೆ. ಆಗ ಲಕ್ಷ್ಮಣ ರಾಘವನ ಪಾದಗಳಿಗೆ ಎರಗಿ ಅವನು ಸೈನ್ಯದ ಜೊತೆ ಹೋಗ್ತಾ ಇದ್ದಾನೆ. ನೋಡಿ.

ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ್ದಾನೆ, ನೀನು ಹೋಗು ಸೈನ್ಯ ತೆಗೆದುಕೊಂಡು ಶತ್ರುಘ್ನನ ಸಹಾಯಕ್ಕೆ ಅಂತ. ಆಗ ರಾಮನ ಚರಣ ಸೇವಕನಾದಂತಹ ರಾಮನ ಅನುಜ್ಞೆಯನ್ನ ಸದಾಕಾಲ ತಲೆಯ ಮೇಲೆ ಹೊತ್ತು ಪಾಲಿಸುವಂತಹ ಲಕ್ಷ್ಮಣ ರಾಘವನ ಪದಕಮಲಗಳಿಗೆ ನಮಸ್ಕಾರ ಮಾಡಿ ಅವನಿಂದ ಬೀಳ್ಕೊಂಡು ಸಕಲ ಯುದ್ಧ ತಂತ್ರ ಸನ್ನಾಹದ ಜೊತೆಗೆ ಕಾಲಜಿತು ಅನ್ನುವಂತಹ ದಳಪತಿಯನ್ನ ಕೂಡಿಕೊಂಡು ಹೊರಟಿದ್ದಾನೆ ನಗರವನ್ನ ಬಿಟ್ಟು. ಅವನು ನಡೆಯುತ್ತಿರುವಂತಹ ಆ ಒಂದು ರಭಸಕ್ಕೆ ಏನು ಪರಿವರ್ತನೆಗಳಾಗಿದೆಯಂತೆ ಅಂತ ಹೇಳಿದ್ರೆ, ಆ ಭೂಮಿಯೇ ಸವದೋಯ್ತಂತೆ. ಅಷ್ಟು ಸೈನ್ಯದ ಆ ಒಂದು ತುಳಿತಕ್ಕೆ ಸಿಕ್ಕಿ ಮತ್ತೆ ಕುದುರೆಯ ಕುರಪುಟ, ಆನೆಯ ಹೆಜ್ಜೆ, ಪದಾತಿಗಳ ಹೆಜ್ಜೆ ಇದೆಲ್ಲದರಿಂದ ಒಮ್ಮೆಲೆ ಎದ್ದಂತಹ ಆ ಕೆಂದೂಳು ಇಡೀ ಆಕಾಶವನ್ನೆಲ್ಲ ಆವರಿಸ್ಕೊಂಡಿದೆಯಂತೆ. ಮತ್ತೆ ಅಷ್ಟು ರಥಗಳ ಆ ರಥದ ತುದಿಯಲ್ಲಿ ಹೊಯ್ದಾಡುತ್ತಿರುವಂತಹ ನೆಟ್ಟಗೆ ನಿಂತಹ ಧ್ವಜಗಳು, ಅವುಗಳ ಎತ್ತರ ಹೇಗಿತ್ತಂತೆ, ಅವುಗಳ ಒಂದು ಪ್ರಾಚುರ್ಯ, ಅವುಗಳ ಸಂಖ್ಯಾ ಬಾಹುಳ್ಯ ಹೇಗಿತ್ತಂತೆ ಅಂದ್ರೆ ಇಡೀ ಒಂದು ಅಷ್ಟ ದಿಕ್ಕುಗಳೇ ಕೂಡ ಅದಕ್ಕೆ ಸಾಲ್ತಾ ಇರ್ಲಿಲ್ವಂತೆ. ಮತ್ತೆ ವಾದ್ಯ ಧ್ವನಿಗಳು ಬೇರಿ ಪಟಹ, ಗೋಮುಖ, ಈ ರೀತಿಯಾದಂತಹ ಪಣವ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಧ್ವನಿಗೆ ಇಡೀ ಅಂಬರವೆಲ್ಲ ಮತ್ತೆ ಮರುಧ್ವನಿ ಕೊಡ್ತಾ ಇತ್ತಂತೆ. ಇದೇನಿದು, ಅತಿಯಾದಂತಹ ಒಂದು ಹೊಸದಾದಂತಹ ರೀತಿಯಾಗಿದೆಯಲ್ಲ ಇದು, ಈ ಸೈನ್ಯದ ಈ ಹೊರಡುವಿಕೆ ಅನ್ನೋ ರೀತಿಯಾಗಿ ಇತ್ತು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಸೈನ್ಯದ ಒಂದು ಅಗಲ ಎಷ್ಟಿತ್ತು, ಆ ಸೈನ್ಯದ ಒಂದು ವಿಸ್ತಾರ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ ಮುಂದಿನ ಷಟ್ಪದಿಯಲ್ಲಿ. ಪೊಡವಿಯ

ಸೈನಿಕರನ್ನ ಒಳಗೊಂಡು ಸೈನ್ಯ ಹೋಗ್ತಾ ಇದೆ. ಚತುರಂಗ ಬಲ, ಆನೆ, ಗಜ, ರಥ, ಪದಾತಿ, ಈ ನಾಲ್ಕು ಇರುವಂಥದ್ದು ಚತುರಂಗ ಬಲ ಅಂತ ಹೇಳಿ, ಅದರಲ್ಲಿ ಈ ಮುತ್ತಿನ ಸತ್ತಿಗೆ ಈ ಛತ್ರ ಚಾಮರಗಳನ್ನು ಕೂಡ ತಗೊಂಡು ಹೋಗೋದು ಉಂಟು. ಆ ರೀತಿಯಾದಂತಹ ಆ ಚಾಮರ ಸತ್ತಿಗೆ ಅದರ ಮುತ್ತಿಗೆ ಒಟ್ಟಾಗಿ ಮುತ್ತಿದೆಯಂತೆ. ತುಂಬಾ ಛತ್ರಿಗಳು ಇರೋದ್ರಿಂದ ಅದು ಇಡೀ ಒಂದು ಆಕಾಶವನ್ನೇ ಆವರಿಸ್ಕೊಂಡಿದೆಯೋ, ಇಡೀ ಗಗನಮಂಡಲಕ್ಕೆ ಛತ್ರಿ ಹಿಡಿದಿದ್ದಾರೋ ಅನ್ನುವ ರೀತಿ ಇದೆಯಂತೆ. ಪಕ್ಕದಲ್ಲಿ ಇರೋಂತಹ ಚಾಮರಗಳು ಢಾಳಿಸುತ್ತಾ ಇದೆಯಂತೆ. ಅನೇಕ ಚಾಮರಗಳು ಒಟ್ಟಾಗಿ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಉದ್ದವಾದಂತ ನೆಟ್ಟಗೆ ನಿಂದಂತ ಅನೇಕ ಧಾತು ವರ್ಣದ ಗೈರಿಕ ಧಾತು ವರ್ಣಗಳ ಆ ಪತಾಕೆಗಳು ಧ್ವಜಗಳು ಝಳಪಿಸುವಂತಹ ಆಯುಧಗಳಿಂದ ಮೊನೆಯಾದಂತಹ ಅಲುಗುಗಳಿಂದ ಹೊರಹೊಮ್ಮುವಂತಹ ಕಾಂತಿಯ ಅಲೆಯೇ ಅಲ್ಲಿ ಹೊರಹೊಮ್ಮುತ್ತಾ ಇದೆಯಂತೆ. ಅನೇಕ ವಿಧವಾದಂತಹ ವಾದ್ಯಗಳು, ಪಟಹ, ಭೇರಿ, ತಮ್ಮಟೆ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಒಂದು ಶಬ್ದ ಅಲ್ಲಿ ತುಂಬಾ ಭಯಂಕರವಾಗಿ ಕೇಳ್ತಾ ಇದೆಯಂತೆ. ಹೀಗೆ ಉತ್ಸಾಹವೇ ಮೈವೆತ್ತಂತೆ ಲಕ್ಷ್ಮಣ ಸೈನ್ಯದ ಜೊತೆಗೆ ಹೋಗ್ತಾ ಇದ್ದಾನಂತೆ. ಆ ಒಂದು ಸೈನ್ಯ ಉತ್ಸಾಹದಿಂದ, ಪರಾಕ್ರಮದಿಂದ, ಮಿಗಲಾದಂತಹ ಒಂದು ಸೈನ್ಯ ಬಲದಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇತ್ತ ಕಡೆ ಶತ್ರುಘ್ನನಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬರ್ತಾ ಇದೆ. ಆದರೆ ಅವನ ಸ್ಥಿತಿ ಹೇಗಿದೆ ಅನ್ನೋದನ್ನ ಕವಿ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

0: ಶತ್ರುಘ್ನ ಅವನಿಗೆ ತ್ರಾಣವೂ ಇಲ್ಲ, ಈಗಷ್ಟೇ ಪ್ರಾಣ ಅಂದ್ರೆ ಮೂರ್ಛೆ ಹೋಗಿದ್ದಂತಹ ಆ ಒಂದು ಮರವೆಯಿಂದ ಅವನು ಎಚ್ಚೆತ್ತುಕೊಳ್ತಾ ಇದ್ದಾನೆ. ಅವನಿಗೆ ತ್ರಾಣ ಇಲ್ಲದೆ ಇದ್ದಿದ್ರಿಂದ ದೇಹದಲ್ಲಿ ತುಂಬಾ ನೊಂದಿದ್ದಾನೆ ಗಾಯದಿಂದಾಗಿ, ಹಾಗಾಗಿ ಬಂದಂತಹ ಒಂದು ಮೂರ್ಛೆ. ಆದರೂ ಕೂಡ ಸ್ವಲ್ಪ ರೋಷವೂ ಇದೆ, ದುಃಖವೂ ಇದೆ. ಹಾಗಿರುವಂತಹ ಶತ್ರುಘ್ನ ಹೇಗಿದ್ದಾನೆ ಅಂದ್ರೆ ರಾಹುಗ್ರಸ್ತವಾದಂತಹ ಏಣಧರನಂತೆ ಇದ್ದಾನೆ ಅಂತ. ಅಂದ್ರೆ ರಾಹು ಚಂದ್ರನನ್ನ ಹೇಗೆ ಹಿಡಿದು ಗ್ರಹಣ ಉಂಟಾಗಿರುತ್ತೋ ಹಾಗೆ ಶತ್ರುಘ್ನನ ಒಂದು ಶೌರ್ಯಕ್ಕೆ ಪರಾಕ್ರಮಕ್ಕೆ ಈ ಲವಕುಶರ ಒಂದು ಪರಾಕ್ರಮದ ಉತ್ತರದಿಂದಾಗಿ ಅವನ ಬಲವೆಲ್ಲ ಕುಂದಿ ಅವನು ಏಕಾಂಗಿಯಾಗಿ ಈಗ ರಾಹು ಹಿಡಿದ ಚಂದ್ರನಂತೆ ಆಗಿದ್ದಾನೆ. ಅವನಿಗೆ ಯಾವ ಶೋಭೆಯೂ ಇಲ್ಲ, ಕಾಂತಿಯೂ ಇಲ್ಲ, ಪರಾಕ್ರಮವನ್ನು ಮೆರೆಯಲಿಕ್ಕೆ ಬಲ ಅಂದ್ರೆ ಸೈನ್ಯದ ಬಲವೂ ಕೂಡ ಇಲ್ಲ. ಹೀಗೆ ಇರುವಾಗ ಲಕ್ಷ್ಮಣನ ಅಕ್ಷೋಣಿಪತಿ ಲಕ್ಷ್ಮಣಂ, ಆ ಲಕ್ಷ್ಮಣ ಏನ್ ಮಾಡ್ತಾ ಇದ್ದಾನೆ, ತನ್ನ ಸೇನಾಪತಿಯಾದಂತಹ ಕಾಲಜಿತು ಜೊತೆ ಬರ್ತಾ ಇದ್ದಾನೆ. ಬಂದು ಶತ್ರುಘ್ನನನ್ನ ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ, ನೋಡು ನಾವೆಲ್ಲ ಬಂದಿದ್ದೀವಿ, ಇನ್ನೂ ಹೆಚ್ಚಿನ ಒಂದು ಸೈನ್ಯವನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಇನ್ನೂ ಆ ಬಾಲಕರ ಒಂದು ಪರಾಕ್ರಮವನ್ನ ಕಾಣಬಹುದು, ನಾವು ಒಂದ್ ಕೈ ನೋಡ್ಕೊಳ್ಳೋಣ. ಇನ್ನು ಆ ಲವಾಕುಶರ್ ಯಾರು, ಆ ಬಾಲಕರು ಯಾರು, ನಿನ್ನ ಈ ಸ್ಥಿತಿಗೆ ತಂದವರು ಯಾರೋ ಅವ್ರನ್ನ ನಾವೊಂದ್ ಕೈ ನೋಡ್ಕೊಳ್ಳೋಣ ಅಂತ ಹೇಳಿ ಅವನ ಎಲ್ಲ ಕಾಲಜಿತುವೆ ಮೊದಲಾದಂತಹ ಮುಖ್ಯ ಸೇನಾಪತಿಗಳನ್ನ ಕೈ ಬೀಸಿ ತನ್ನ ಕಡೆಗೆ ಕರೀತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ, ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರಿ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
1: ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವ್ ಯಾಕೆ ಗ್ಯಾರಂಟಿ ಹಣವನ್ನು ಕೊಡ್ಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂದ್ರೆ ಅವ್ರು ಇಟ್ಕೊಳ್ಳೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
0: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು, 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು, 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿ ನಮೂನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗದೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟಿನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟಿನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ July 2 ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ DK ಶಿವಕುಮಾರ್. ಮಾದಕ ವಸ್ತು ಮುಕ್ತ

0: ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರಿ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋಂ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೇ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೇ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಛ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೇ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂ ಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಳಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇತೋ ದೋಹ ದೋ ಪಂಕ್ತಿಯೋಂ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರಹ ಮಾತ್ರಾಯೆ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯೆ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೆ ಹೋತಿ ಹೈ. ದೋನೋ ಪಂಕ್ತಿಯೋ ಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.

0: अच्छा तुमने ठीक कहा। अब कबीर का एक दोहा सुनो। पाहन पूजी हरि मिलाई, मैं पूजू पहार, ताते ये चाकी भली पीस खाए संसार। तुम भी एक बार विघ्नेश।
1: पाहन पूजी डरी मिलाई, मैं पूजू पहार,
0: मैं पूजू पहार,
1: मैं पूजू पहार, ताते यह चाकी भली पीस खाए संसार।
0: अच्छा इस दोहे का भाव सुनो। कबीरदास जी का कहना है, अगर पत्थर की पूजा करने से भगवान मिलेगा तो मैं पहाड़ की पूजा करने तैयार हूँ। मेरे मत में उस चाकी की पूजा करना ही बेहतर है, जिससे निकल आने वाला आटा संसार के लोगों से खाया जाता है। इसका अर्थ यह होता है, हमें उसी की पूजा करनी चाहिए जिससे मानवता की भलाई होती रहती है।
2: मैं एक दोहा कहती हूँ गुरुजी।
0: कहो ना।
2: गुरु गोविंद दोवु खड़े काके लागो पाए, बलिहारी गुरु आपने गोविंद दियो बताए।
0: ठीक है इसका भाव सुनो। कबीर समाज में गुरु को महत्वपूर्ण स्थान देना चाहते थे। उनका कहना है, मेरे सामने गुरु और गोविंद दोनों खड़े हैं, मुझे मालूम नहीं हो रहा है मैं पहले किसको प्रणाम करूं। मैं तो पहले गुरु को ही प्रणाम करता हूं, जो मुझे भगवान का दर्शन कराता है। इसे कन्नड़ में सीता।
2: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು. ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
1: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು ಹೇಳು.
1: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಚಾ ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಂಬ ಹೇಗ ಬಾಸಿತಾ?
2: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
0: ಅಚ್ಚಾ ಇಸ್ ದೋಹೆ ಕಾ ಭಾವ ಸುನೋ. कबीर कहते हैं, एक चींटी अपने मुंह में चावल का एक दाना ले जा रही थी, रास्ते में दाल का एक टुकड़ा मिल गया. बेचारी दोनों को एक साथ ले जा नहीं सकती, केवल एक को ही ले जा सकती है, दूसरे को छोड़ना ही पड़ता है. इसे तुम कन्नड़ में विघ्नेश.
1: वंदु इरवे तन्न बायली अक्की काळोंदन्नु कच्चिकोंडु होग्ता इत्तु. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಒಂದನ್ ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
0: ಈ ದೋಹೆಕೆ ದ್ವಾರ ಕಬೀರ್ ಮಾನವಕ್ಕೂ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹೀ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
2: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
0: ಹಾ, विज्ञान भी बताता है, टू थिंग्स कैन नॉट ऑक्युपाई द सेम प्लेस एट द सेम टाइम.
1: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
0: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೋಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ, ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹೀ ಸಕ್ತಾ. भगवान का साक्षात्कार होना है तो उसे सांसारिक व्यवहार से दूर रहना चाहिए. अगर वो उनसे ही बंधित रहता है तो उसे भगवान का साक्षात्कार होना असंभव सा लगता है. इसे कन्नड़ में सीता.
2: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
0: ಹೌದು,
2: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
0: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ, ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
1: ತುಳಸಿದಾಸ್ ಜಿ ಕೆ ಕೋಯ್ ಏಕ್ ದೋಹಾ ಸುನಾಯಿ ನಾ?
0: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲ ಹಿ ಪರ ಹೇತ್, ಇತತೆ ಯೇ ಪಾಹನ ಹನತ ಉತತೆ ವೇ ಫಲ ದೇತ್. ತುಂಬ ಹೇಗ ಬಾರಿಸಿತಾ?
2: ತುಳಸಿ ಸಂತಸು ಅಂಬತರು ಫೂಲ್ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲ ದೇತ್.
0: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ

0: ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ ಇಂಡಿಯಾ ಪೋಸ್ಟ್ ಅನ್ನು ನಂಬುವ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3 ಗಂಟೆ. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಇನ್ನು ಮುಂದೆ ಕೇಳಿ ನ್ಯಾಯವಾಣಿ, ನಂತರ ನಾವೆಲ್ಲ ಹೊಮ್ಮಿಸಲು ಕ್ವಿಸ್ ಕಾರ್ಯಕ್ರಮ ಆಡೋಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಶಿರೀಷ ಬಿ ರೆಡ್ಡಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀರಿ, ಅನೇಕ ನಮ್ಮ ಕೇಳುಗರಿಗೆ ಸಹಾಯವಾಗ್ತಾ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ತೇವೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಒಂದು ಹಿಂದೂ ವಿವಾಹದ ಪ್ರಕರಣ ಅಂದ್ಕೊಳ್ಳೋಣ, ಗಂಡ ಹೆಂಡತಿ ಇಬ್ಬರು ಕೆಲಕಾಲ ಜೊತೆಗಿರ್ತಾರೆ, ಆಮೇಲೆ ಇನ್ನೊಬ್ಬರಿಗೆ ಒಂಥರ ಏನೋ ಮನಸ್ತಾಪ ಆಗ್ಬೋದು, ಮನೆಯಲ್ಲಿ ಹೇಳ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ. ಎಷ್ಟೇ ಪ್ರಯತ್ನ ಮಾಡಿದರೂ ವಾಪಸ್ ಬರಕ್ಕೆ ರೆಡಿ ಇರಲ್ಲ. ಅವಾಗ ಏನು ಕ್ರಮ ತೆಗೆದುಕೊಳ್ಬಹುದು? ಅಂದ್ರೆ ಪ್ರತ್ಯೇಕವಾಗಿ ಅವರಿಗೆ ವಿವಾಹ ವಿಚ್ಛೇದನ ನೀಡಲು ಇಷ್ಟ ಇಲ್ಲ, ಆದ್ರೆ ಪ್ರತ್ಯೇಕವಾಗಿರ್ತಾರೆ, ಹೇಗೆ ಮೇಡಮ್ ಈ ಸಮಸ್ಯೆ?
3: ಖಂಡಿತ ಸರ್, ಕಾನೂನಡಿ ಹಿಂದೂ ವಿವಾಹ ಕಾಯ್ದೆ ಅಡಿ ಇದಕ್ಕೆ ಅವಕಾಶ ಇದೆ. ಈಗ ಮನೆ ಬಿಟ್ಟು ನೀವು ಹೇಳ್ದಂಗೆ ಮನಸ್ತಾಪ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಕ್ಕೂ ಸಹ ಬಿಟ್ಟೋಗಿರ್ಬೋದು, ಆದರೆ ಕಾನೂನಿನ ಪರವಾಗಿ ಅವ್ರನ್ನ ವಾಪಸ್ ಕರೆಸುವಂತ ಅವಕಾಶ ಇದೆ. ಇದಕ್ಕೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತಾರೆ. ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಅವರು ಸೆಕ್ಷನ್ 9 ಅಡಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅಂದ್ರೆ ಈಗ ನೊಂದ ವ್ಯಕ್ತಿ ಯಾರಿರ್ತಾರೆ, ಯಾರ ಗಂಡ ಅಥವಾ ಹೆಂಡತಿ ಬಿಟ್ಟೋಗಿರ್ತಾರೆ, ಅವರು ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಆದ್ರೆ ಈ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯ ಕಾರಣ ಏನ್ ನೋಡ್ಬೇಕು ಅಂದ್ರೆ, ಯಾರು ಬಿಟ್ಟೋಗಿರ್ತಾರೆ ಅವ್ರು ಯಾವುದೇ ಸಮಂಜಸ ಉದ್ದೇಶ ಇಲ್ಲದೆ ಅಥವಾ ಕಾರಣಗಳು ಇಲ್ಲದೆ ಅವ್ರ ಮನೆಯನ್ನ ಬಿಟ್ಟೋಗಿರ್ಬೇಕು. ಸುಮಾರು ಕಾಲ ಆಗಿರ್ಬೇಕು, ಎಷ್ಟೇ ಕರೆದ್ರು ಕೂಡ ಅವ್ರು ಬರೆದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಮೂಲಕ ಈ ಆದೇಶವನ್ನ ಪಡ್ಕೊಂಡು ಅವರು ವಾಪಸ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಏನೇನ್ ಜವಾಬ್ದಾರಿಗಳಿರ್ತೋ ಅದು ಲೈಂಗಿಕ ಸಂಬಂಧದ ಮರುಸೃಷ್ಟೀಕರಣ ಮಾಡೋದನ್ನು ಕೂಡ ಅವರು ನಿಭಾಯಿಸಬೇಕಾಗಿರತ್ತೆ ಈ ಆದೇಶವನ್ನ ಹೊರಡಿಸಿದಾಗ. ಆದ್ರೆ ಮತ್ತೆ ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಂಡಿರ್ಬೇಕಾಗದ್ದು ಅಂದ್ರೆ, ಯಾವುದೇ ಕಾರಣ ಇಲ್ಲದೆ ಅವ್ರು ಬಿಟ್ಟೋಗಿರ್ಬೇಕು. ಈಗ ಕೆಲವೊಮ್ಮೆ ನಾವು ನೋಡ್ತೀವಿ, ಬರೀ ಮನಸ್ತಾಪ ಅಲ್ಲದೆ ಮನೆಯಲ್ಲಿ ಕಿರುಕುಳ ಆಗ್ತಾ ಇರ್ಬೋದು, ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು, ಆ ಕಾರಣದಿಂದ ಗಂಡ ಅಥವಾ ಹೆಂಡತಿ ಮನೆಯನ್ನ ಬಿಟ್ಟೋಗಿದ್ರೆ ಅದು ಒಂದು ಸಮಂಜಸ ಕಾರಣ ಅಂತ ಪರಿಗಣನೆಗೆ ಬರಬಹುದಾಗಿರತ್ತೆ. ಸೊ ಅದನ್ನ ಯಾರು ಮನೆ ತೊರೆದು ಹೋಗಿರ್ತಾರೆ ಅವರು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕಾಗಿರತ್ತೆ. ಅಕಸ್ಮಾತ್ ಸಮಂಜಸವಾಗಿದೆ ಕಾರಣ ಅಂತ ಆದ್ರೆ ಅವಾಗ ಈ ಆದೇಶವನ್ನ ನ್ಯಾಯಾಲಯ ನಿರಾಕರಣೆ ಮಾಡಬಹುದಾಗಿರತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ವಿದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಬರೀ ಕೆಲವು ಸಮಯ ಹೋಗಿರ್ತೀವಿ ಅಂತ ಹೇಳ್ತಾರೆ, ಬಟ್ ಅದಾದ್ಮೇಲೆ 1 ವರ್ಷ 2 ವರ್ಷ ಅಂತ ಕೂಡ ಆಗ್ತಾ ಹೋಗ್ಬಹುದು. ಅವಾಗ ರೆಸ್ಟಿಟ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬಹುದು.
2: ಅಂದ್ರೆ ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆ ಅಂತ ಹೇಳ್ತಿರ್ತಾವ.
3: ಹೌದು.
2: ಈಗ ಸಾಮಾನ್ಯವಾಗಿ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಮನೆ ಬಿಟ್ಟು ಹೋದಾಗ, ವಾಪಸ್ ಬಂದ್ಮೇಲೆ ಕಾರಣ ಹೇಳ್ತಾರೆ ಅವರು, ಅವಾಗ ಕಾರಣ ನಡೀತದ?
3: ಅದೇ ಕಾರಣವನ್ನ ಅವರು ಸಾಬೀತು ಪಡಿಸೋದು ಅವ್ರ ಕೈಯಲ್ಲೇ ಇರತ್ತೆ. ಅದು ಸಮಂಜಸವಾಗಿದೆಯಾ ಅಥವಾ ಏನೋ ಒಂದು ಹೇಳಬೇಕು ಅನ್ನೋದಕ್ಕೊಂದು ಕಾರಣ ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಕರಣಗಳು ಸಾಕಷ್ಟು ಬಾರಿ ಬಂದಿರುತ್ತೆ. ಏನೋ ಹೇಳ್ಬಿಟ್ಟು ಮನೆಯಿಂದ ಹೊರಟೋಗಿರ್ತಾರೆ, ಮಕ್ಕಳ ಜವಾಬ್ದಾರಿ ನೋಡ್ತಾ ಇರಲ್ಲ, ಮನೆಯವ್ರಿಗೆ ಏನು ಹಣ ಕೊಡ್ತಾ ಇರಲ್ಲ, ಎಷ್ಟೋ ತಿಂಗಳಾದ್ಮೇಲೆ ಸುಮ್ಮನೆ ಒಂದಿನ ವಾಪಸ್ ಬರೋದು ಮತ್ತೆ ಹೋಗೋದು, ಆ ರೀತಿ ಮಾಡ್ತಾ ಇರ್ತಾರೆ. ಇದು ಸಮಂಜಸ ಹೌದೋ ಅಲ್ವೋ ಅನ್ನೋದು ಅವರೇ ಸಾಬೀತುಪಡಿಸಬೇಕಾಗಿರತ್ತೆ.
2: ವಿವಾಹ ವಿಚ್ಛೇದನ ಪಡ್ಕೋಬೇಕು ಅಂತ ಏನು ಇರಲ್ಲ ಉದ್ದೇಶ, ಆದ್ರೆ ಬಿಟ್ಟೋಗಿರ್ತಾರೆ.
3: ಹೌದು.
2: ಕಾನೂನು ಮೂಲಕವಾಗಿನೇ ಇದನ್ನ ಸರಿಪಡಿಸ್ಕೋಬೇಕಾ?
3: ಹಲವಾರು ಸಮಯ ಮನೆ ಕೌಟುಂಬಿಕ ವಿಚಾರಗಳಂದ್ರೆ ಖುದ್ದಾಗ ಅವರೇ ಮ್ಯಾನೇಜ್ ಮಾಡೋದಂತ ನೋಡ್ತೀವಿ. ಆದ್ರೆ ಇಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಎಷ್ಟೋ ವರ್ಷಗಳ ಕಾಲ ಅಥವಾ ತುಂಬಾ ದೀರ್ಘಕಾಲಕ್ಕೆ ಬಿಟ್ಟೋಗಿದ್ರೆ ಇನ್ನು ಬೇರೆ ಯಾವುದೋ ಅವಕಾಶ, ಅವ್ರು ಮಾತಾಡಿ ಸಹ ವಾಪಸ್ ಬರ್ತಾ ಇಲ್ಲ ಅಂದಾಗ ಕಾನೂನು ಕ್ರಮ ಕೈಗೊಳ್ಬಹುದು. ಈ ಆದೇಶ ಬಂದ್ಮೇಲೆ ಪಾಲನೆ ಮಾಡಲೇಬೇಕಾಗಿರತ್ತೆ. ಅಕಸ್ಮಾತ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆದೇಶ ಬಂದ್ರೂ ಕೂಡ ಮರು ಅವ್ರು ವಾಪಸ್ ಬರಲಿಲ್ಲ ಅಂತಾದ್ರೆ ಅವಾಗ ವಿಚ್ಛೇದನಕ್ಕೆ ಅದೇ ಒಂದು ಗ್ರೌಂಡ್ ಆಗತ್ತೆ, ಆ ಕಾರಣದಿಂದ ವಿಚ್ಛೇದನವನ್ನು ಪಡ್ಕೊಳ್ಬಹುದಾಗಿರತ್ತೆ.
2: ಒಟ್ಟಾರೆ ಏನೋ ಒಂದು ಮಾನಸಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆಗತ್ತೆ, ಇದ್ದಕ್ಕಿದ್ದಂಗೆ ಬಿಟ್ಟೋಗಿರ್ತಾರೆ, ವಾಪಸ್ ಬಂದು ವೈವಾಹಿಕ ಜೀವನವನ್ನು ನಡೆಸಬೇಕು ಅಂತ ಅನ್ನೋದು ನಮ್ಮ ಎಲ್ಲರ ಉದ್ದೇಶ. ಹಂಗೇನಾದ್ರೂ ಇದ್ರೆ ಕಾನೂನು ಮೂಲಕವಾಗಿ ಅದನ್ನು ಬಗೆಹರಿಸಿಕೊಂಡು ಮತ್ತೆ ಸಂಸಾರದ ಜೀವನವನ್ನು ನಡೆಸಬಹುದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರ್ಜಿ ಶಾಂತಲಜೆ. ಇವತ್ತಿನ ಹೋಮ್ ಬಿಸಿಲಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವತ್ತಿನ ಹೋಮ್ ಬಿಸಿಲು ಕ್ವಿಜ್ ಏನ್ ವಿಶೇಷ ಗೊತ್ತಲ್ಲ, ಬರೀ ಅರ್ಧ ಗಂಟೆ ಮಾತ್ರ. ಬಾಲಿವುಡ್ ಸ್ಯಾಂಡಲ್ವುಡ್ ಮತ್ತೆ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ನಿಮ್ಗೆ ಇವತ್ತು ನಾನು ಪ್ರಶ್ನೆ ಕೇಳಲಿದ್ದೇನೆ. ಮತ್ತೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು? ಕೇಳೇ ಬಿಡ್ತೀನಿ ಮೊದಲನೇ ಪ್ರಶ್ನೆ. ನೀವು ಕೂಡ ಈ ಪ್ರಶ್ನೆಗೆ ಉತ್ತರ ಕಳಿಸ್ಬೋದು. ಉತ್ತರ ಕಳಿಸೋ ನಂಬರ್ ನಿಮಗೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ, 9480901013. ನೀವೇನಾದರೂ ಈಗ ಎಫ್ ಎಂ ರೈನ್ಬೋನ ಟ್ಯೂನ್ ಮಾಡಿದರೆ ನಮ್ಮ ನಂಬರ್, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಹೋಮ್ ಬಿಸಿಲು ಕಾರ್ಯಕ್ರಮ. ಸೊ ರೆಡಿ ಹಾಗಾದ್ರೆ ಫ್ರೆಂಡ್ಸ್ ನಮ್ಮ ಮೊದಲನೇ ಪ್ರಶ್ನೆಗೆ. ಓಕೆ, ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದರೆ ಸ್ವರ್ಣ ಕಮಲ ಪ್ರಶಸ್ತಿ, ಇದನ್ನು ಅತ್ಯಧಿಕ ಬಾರಿ ಪಡೆದ ಕನ್ನಡದ ನಿರ್ದೇಶಕರು ಯಾರು ಮತ್ತು ಎಷ್ಟು ಬಾರಿ? ಮತ್ತೊಮ್ಮೆ ಕ್ವಶನ್ ಹೇಳ್ತೀನಿ, ನಿಮಗೇನಾದರೂ ಕಷ್ಟ ಅನಿಸಿದ್ರೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ವರ್ಣ ಕಮಲ, ಇದನ್ನು ಅತ್ಯಧಿಕ ಬಾರಿ ಪಡೆದ ಕನ್ನಡದ ನಿರ್ದೇಶಕರು ಯಾರು ಮತ್ತು ಎಷ್ಟು ಬಾರಿ ಪಡೆದಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಕಳಿಸ್ಬೋದು. ನಿಮಗೆ ಉತ್ತರಗಳನ್ನು ಕಳಿಸಲು ಒಂದು ಹಾಡಿನ ಕಾಲಾವಕಾಶ ಇರುತ್ತೆ, ಮತ್ತು ನಿಮಗೆ ಗೊತ್ತೇ ಇದೆ ಆಟ ಅಂದರೆ ಒಂದಷ್ಟು ನಿಯಮ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಆ ನಿಯಮದ ಪ್ರಕಾರ ಮೊದಲು ಬಂದಂತಹ ಕೆಲವು ಉತ್ತರಗಳನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ, ಬಾಕಿಯವರು ಬೇಜಾರು ಮಾಡ್ಕೋಬಾರ್ದು. ಮುಂಚೆನೆ ಇವತ್ತು ಬರೀ ಜಸ್ಟ್ ಹಾಫ್ ಎನ್ ಅವರ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅಂತ ಹೇಳ್ತಾ ಉತ್ತರವನ್ನು ಕಳಿಸಿ ಅಂತ ಹೇಳಿದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ.

ಹೌದು ಸ್ನೇಹಿತರೆ, ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ವರ್ಣ ಕಮಲ ಇದನ್ನು ಅತ್ಯಧಿಕ ಬಾರಿ ಪಡೆದ ಕನ್ನಡದ ನಿರ್ದೇಶಕರು ಯಾರು ಮತ್ತು ಎಷ್ಟು ಬಾರಿ ಅಂತ ಕೇಳಿದೆ. ಬಹಳಷ್ಟು ಜನ ಉತ್ತರವನ್ನ ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ಆಟ ಅಂದ್ಮೇಲೆ ಒಂದಷ್ಟು ರೂಲ್ ಇರುತ್ತೆ ಅಂತ ಹೇಳಿದೆ. ಹೌದು, ಸರಿಯಾದ ಉತ್ತರ ಕಳಿಸಿದವರು ಯಾರು ಅಂತ ಹೇಳೋಕ್ಕೆ ಮುಂಚೆ, ಹೌದು ಉತ್ತರ ಏನು ಅಂತ ನೋಡೋದಾದ್ರೆ ಗಿರೀಶ್ ಕಾಸರವಳ್ಳಿ. ಕರೆಕ್ಟ್, 4 ಬಾರಿ ಸ್ವರ್ಣ ಕಮಲ ಪ್ರಶಸ್ತಿವನ್ನ ಅವರು ಗೆದ್ದಿದ್ದಾರೆ. ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಚಿತ್ರಗಳು ಯಾವ್ದ್ಯಾವ್ದು ಅಂತ ಗೊತ್ತಾ? ಘಟಶ್ರಾದ, ತವರನ್ನ ಕತೆ, ತಾಹಿ ಸಾಹೇಬ ಮತ್ತು ದ್ವೀಪ. ಹೌದು, ಕನ್ನಡದ ಹೆಮ್ಮೆಯ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಅವರು ಸಾಮಾಜಿಕ ವಾಸ್ತವತೆ, ಮಾನವೀಯ ಮೌಲ್ಯಗಳು ಮತ್ತು ಸಾಹಿತ್ಯಾಧಾರಿತ ಕಥೆಗಳನ್ನು ತೆರೆಗೆ ತರುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡಲಾಗುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ವರ್ಣ ಕಮಲವನ್ನು 4 ಬಾರಿ ಗೆದ್ದಿರುವ ನಮ್ಮ ಹೆಮ್ಮೆಯ ಕನ್ನಡಿಗ. ಹೌದು, ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ. ರಾಧಾಕೃಷ್ಣ ಚಳ್ಳಕೆರೆಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಬೆಳಗಾವಿಯಿಂದ ಮಂಜುನಾಥ್ ಇಂದರಗಿ, ದೇವಿ ಸಿಂಗ್ ಸರತ್ ಸಿಂಗ್ ಚಾಮರಾಜಪೇಟೆಯಿಂದ, ಹುಣ್ಣೂರು ಅಲಿ ಹನುಮಂತಪುರದಿಂದ ಪದ್ಮಶ್ರೀ ಕುಟುಂಬ ಅವರು, ಸುಧಾಮೂರ್ತಿ ಕೆಹಳ್ಳಿ ಕೆಹಳ್ಳಿಯಿಂದ, ಹಾಗೂ ವಾಣಿಶ್ರೀ ಧಾರವಾಡದಿಂದ, ಚಂದ್ರಪ್ಪ ಉತ್ತರಳ್ಳಿಯಿಂದ, ರಾಜ್ಕುಮಾರ್ ಕೆಎಚ್ ಬಿ ಕಾಲೋನಿ ಹರಿಹರದಿಂದ, ರೇಖಾ ಯಲಹಂಕದಿಂದ, ಎಸ್ ಎಂ ಶುಭ ಹಾಸನದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಚಂದ್ರಕಾಂತ್ ಅವರು ಕೂಡ ಕಳಿಸಿದ್ದಾರೆ, ಹಾಗೆ ಸುಭಾನ್ ಕೋರಿ ಅವರು ಕೂಡ ಕಳಿಸಿದ್ದಾರೆ, ಬಹಳಷ್ಟು ಜನ ಮಂಜುಶ್ರೀ ಅವರು ಧಾರವಾಡದಿಂದ ಕಳಿಸಿದ್ದಾರೆ, ಹಾಗೆ ಇನ್ನೂ ಸುಮಾರು ಜನ ಕಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತೆ ಗಿರೀಶ್ ಕಾಸರವಳ್ಳಿ ಅಂತ ವಿಜಯ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಎಫ್ ಎಂ ರೈನ್ಬೋ ಕಡೆಯಿಂದ ಒಂದು ಚಪ್ಪಾಳೆ. ಸೊ ಫ್ರೆಂಡ್ಸ್, ನನ್ನ 2ನೇ ಪ್ರಶ್ನೆಗೆ ತಾವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದೊಂದು ಬಾಲಿವುಡ್ ಕ್ವಿಜ್. ಓಕೆ, ಸೊ ಓಕೆ ನೋಡೋಣ. ಇದು ತುಂಬಾ ಈಸಿ ಇದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಒಂದೇ ಚಿತ್ರಕ್ಕೆ ಅತ್ಯಧಿಕ ಪ್ರಶಸ್ತಿಗಳನ್ನು ಗೆದ್ದು ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ ಈ ಬಾಲಿವುಡ್ ಚಿತ್ರ ಯಾವುದು ಅಂತ ನನಗೆ ಸಂದೇಶ ಕಳಿಸಿ. ಪ್ರಶ್ನೆ ಮತ್ತೊಮ್ಮೆ, ಯಾವ ಚಿತ್ರ ಅತ್ಯಧಿಕ ಪ್ರಶಸ್ತಿಗಳನ್ನು ಗೆದ್ದು ವಿಶ್ವ ಗಿನ್ನೆಸ್ ದಾಖಲೆ ನಿರ್ಮಿಸಿದ ಬಾಲಿವುಡ್ ಚಿತ್ರ ಯಾವುದು? ತುಂಬಾ ರೀಸೆಂಟ್ ಚಿತ್ರ ಅಂತ ಏನಿಲ್ಲ ಹೇಳ್ಬೋದು. ಸೊ ನೋಡೋಣ ಯಾರ್ಯಾರಿಗೆ ಗೊತ್ತಿದೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಗೆ ಕಳಿಸಬಹುದು. ಸೊ

ಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಮತ್ತು ಸೂಪರ್ ಕ್ವಿಜ್ ಆಡ್ತಾ ನಿಮ್ಮೆಲ್ಲರ ಜೊತೆ ನಾನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ನನ್ನ ಎರಡನೇ ಪ್ರಶ್ನೆಯಾಗಿತ್ತು, ಈ ಚಿತ್ರ ಅತ್ಯಧಿಕ ಪ್ರಶಸ್ತಿಗಳನ್ನು ಗೆದ್ದು ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ ಬಾಲಿವುಡ್ ಚಿತ್ರ ಯಾವುದು ಅಂತ ನನ್ನ ಪ್ರಶ್ನೆ ಕೇಳಿದ್ದೆ. ಬಹಳಷ್ಟು ಜನ ಉತ್ತರವನ್ನ ಕಳಿಸಿದ್ದೀರಾ, ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದಾರೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಆನ್ಸರ್ ಏನು ಅಂತ ನೋಡೋಣ. ಸೊ ಎನ್ ಆರ್ ಪ್ರಸಾದ್ ಅವರು ಕಳಿಸಿದ್ದಾರೆ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಜಯನಗರದಿಂದ, ಬಾಬಾ ಕಲ್ಯಾಣ್ ನೇತ್ರ ಕೆಂಗೇರಿ, ಸುಬ್ರಹ್ಮಣ್ಯ ಜಯಂತ್ ಅವರು ಕಳಿಸಿದ್ದಾರೆ, ಹಾಗೆ ವಸಿಂ ಅಲಿ ಜಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಗಜಾನನ ಭಟ್ ಅವರು ಬೋಳಮಕ್ಕಿ ಹೊನ್ನಾವರದಿಂದ, ಗಾಂಧಿರಾಜು ಅವರು ಮಸಾಲೆ ಸೋಲಾಪುರದಿಂದ, ಹಂಪಿಯಿಂದ ಜಾಫರ್, ಅನಿಲ್ ಭೀಷ್ಟನನ್ನ ವರ್ಷ ಮನೆವಾಡಿ ಚಿಕ್ಕೋಡಿಯಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಲಕ್ಷ್ಮೀದೇವನಮ್ಮ ಸಾತನೂರಿಂದ ಸಂದೇಶ ಕಳಿಸಿದ್ರೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಕಳಿಸಿದ್ದಾರೆ, ಶಾಂತಿ ರಮೇಶ್ ಅವರು ಗಂಗಾವತಿಯಿಂದ ಕಳಿಸಿದ್ದಾರೆ, ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸಿದ್ದಾರೆ, ಹಾಗೇನೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಕಳಿಸಿದ್ದಾರೆ, ಹಾಗೆ ನಮಗೆ ಮತ್ತೆ ಸಂದೇಶ ಕಳಿಸಿದ್ದಾರೆ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಅವರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ, ಮತ್ತು ಬಹಳಷ್ಟು ಜನ ನಮಗೆ ಸಂದೇಶ ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತ ನಿಮ್ಮೆಲ್ಲರಿಗೂ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಿಂದ ಒಂದು ಅಭಿನಂದನೆಗಳು ಮತ್ತು ಒಂದು ಜೋರಾದ ಚಪ್ಪಾಳೆ.

ಕಡೆಯಿಂದ. ಹೌದು, ಉತ್ತರ ಕಹೋನಾ ಪ್ಯಾರೆ. ಹೌದು, ಪಿ ಎಚ್ ಪಟೇಲ್ ರಾಣಿಬೆನ್ನೂರಿನಿಂದ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್ ಅಂತ ಹೇಳ್ತಾ. 2000 ಇಸವಿಯಲ್ಲಿ ಬಿಡುಗಡೆಯಾದಂತಹ ಕಹೋನಾ ಪ್ಯಾರ್ ಹೇ ಚಿತ್ರದ ಮೂಲಕ ಹೃತಿಕ್ ರೋಷನ್ ಮತ್ತು ಅಮಿಷಾ ಪಟೇಲ್ ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರವು 2002 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಒಂದೇ ಚಿತ್ರಕ್ಕೆ ಅತ್ಯಧಿಕ ಪ್ರಶಸ್ತಿಗಳನ್ನು, ಅಂದರೆ 92 ಪ್ರಶಸ್ತಿಗಳನ್ನು ಗೆದ್ದ ಚಿತ್ರವೆಂದು ದಾಖಲಾಗಿತ್ತು. ಬಿಡುಗಡೆಯಾದ ತಕ್ಷಣವೇ ಚಿತ್ರದ ಹಾಡುಗಳು, ಸಂಗೀತ, ಅಭಿನಯ ಮತ್ತು ಕಥಾಹಂದರ ಅಪಾರ ಜನಪ್ರಿಯತೆ ಗಳಿಸಿತು. ಹೃತಿಕ್ ರೋಷನ್ ಅವರ ಚೊಚ್ಚಲ ಚಿತ್ರವೇ ಅವರನ್ನು ಬಾಲಿವುಡ್ನ ಅಗ್ರ ನಟರ ಸಾಲಿಗೆ ತಂದದ ಮಹತ್ವದ ಚಿತ್ರ ಇದಾಗಿತ್ತು. ಉತ್ತರ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಸೊ ಮತ್ತೊಂದು ಪ್ರಶ್ನೆ ನಿಮ್ಮೆಲ್ಲರಿಗೋಸ್ಕರ, ಈ 2026 ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲಿ ನಿಮಗೆ ಲಾಸ್ಟ್ ಟೈಮ್ ಕೇಳಿದೆ ಎಷ್ಟು ದೇಶಗಳು ಇತ್ತು, ಎಷ್ಟು ದೇಶಗಳು ಭಾಗವಹಿಸ್ತಾ ಇದೆ ಅಂತ. ಈ ಸಲ ಮೊದಲ ಬಾರಿಗೆ ಎಷ್ಟು ದೇಶಗಳು ಒಟ್ಟಾಗಿ ಆತಿಥ್ಯವನ್ನು ವಹಿಸುತ್ತಿದೆ, ಅಂದರೆ ಎಷ್ಟು ದೇಶ ಹೋಸ್ಟಿಂಗ್ ಮಾಡ್ತಾ ಇದೆ 2026 ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಷ್ಟು ದೇಶಗಳು ಒಟ್ಟಾಗಿ ಆತಿಥ್ಯ ವಹಿಸುತ್ತಿದೆ ಅಂತ ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9409010013ಗೆ ಸಂದೇಶ ಕಳಿಸಿ, ಮತ್ತು ಯಾವ ದೇಶ ಅಂತ ಗೊತ್ತಿದ್ರೂ ಕೂಡ ಕಳಿಸಿ ಅಂತ ಹೇಳ್ತೀನಿ. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ, ನಿಮಗೋಸ್ಕರ ನಂತರ ನಿಮ್ಮ ಉತ್ತರಗಳನ್ನು ಓದುವಂತಹ ಸಮಯ.

ಕತಾರರ ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಷ್ಟು ದೇಶಗಳು ಒಟ್ಟಾಗಿ ಆತಿಥ್ಯ ವಹಿಸುತ್ತಾ ಇದೆ ಅಂತ ಕೇಳಿದೆ. ಸೊ ಉತ್ತರ 3 ದೇಶಗಳು, ಅಮೆರಿಕಾ, ಕೆನಡಾ ಮತ್ತು ಮೆಕ್ಸಿಕೋ. ಇದುವರೆಗೆ ಪುರುಷರ ಫಿಫಾ ವಿಶ್ವಕಪ್ಗೆ 1 ಅಥವಾ 2 ದೇಶಗಳು ಆತಿಥ್ಯ ವಹಿಸುತ್ತಿದ್ವು. ಆದರೆ 2026 ಮೊದಲ ಬಾರಿಗೆ, ಅಂದರೆ ಈ ಬಾರಿ, 3 ರಾಷ್ಟ್ರಗಳು ಸೇರಿ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದೆ. ಇದು ವಿಶ್ವಕಪ್ ಇತಿಹಾಸದ ಮಹತ್ವದ ಹೊಸ ಅಧ್ಯಾಯ. ತುಂಬಾ ಜನ ಉತ್ತರ ಏನೋ ಕೊಟ್ಟಿದ್ದೀರಾ, ಆದರೆ ಆದಷ್ಟು ಓದಲ್ದೇ ಇರೋರ ಹೆಸರು ಓದಕ್ಕೆ ಪ್ರಯತ್ನ ಆಗಿರೋದ್ರಿಂದ ಎಸ್ ನಾಗರಾಜನ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಕಸ್ತೂರಿ ಅನ್ನವರು ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ವಿಜಯ್ ಅವರು ದಾವಣಗೆರೆಯಿಂದ ಕಳಿಸಿದ್ದಾರೆ, ವೇದಾ ಶೆಟ್ಟಿ ಕಾಳವಾರದಿಂದ ಕಳಿಸಿದ್ದಾರೆ, ಉಷಾ ಬಿ ಪ್ರಕಾಶ್ ಅವರು ಕಳಿಸಿದ್ದಾರೆ, ಹೆಚ್ ಡಿ ಸಮರ್ಥ್ ಅವರು ಕಳಿಸಿದ್ದಾರೆ, ಹಾಗೆ ಪಿ ಎಚ್ ಪಟೇಲ್ ಅವರು ರಾಣಿಬೆನ್ನೂರಿನಿಂದ ಕಳಿಸಿದ್ದಾರೆ, ಮತ್ತು ನಂಬರ್ ಎಂಡಿಂಗ್ ವಿತ್ 898 ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಹಾಗೂ ಬಹಳಷ್ಟು ಜನ ಆಗಲೇ ಕಳಿಸಿರುವಂತಹವರು ಉತ್ತರಗಳನ್ನು ಸರಿಯಾಗಿ ಕಳಿಸಿದ್ದೀರಾ. ಸೊ ಆದರೆ ಆಟ ಅಂದಮೇಲೆ ನಿಯಮ ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಹೋಮ್ ಬಿಸಿಲು ಕ್ವಿಸ್ ಟೈಮ್. ನಿಮಗೂ ಕೂಡ ತುಂಬ ಖುಷಿಯಾಯಿತು ಅನ್ಕೊಂತೀನಿ. ಮತ್ತೊಮ್ಮೆ ಇನ್ನೊಂದು ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಟವಾಡಿಸಿದ್ದು ಆರ್ಜೆ ಶಾಂತಲಜೆ. ನಿಮಗೂ ಕೂಡ ಇಷ್ಟ ಆಯಿತು, ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇಲ್ಲಿಗೆ ಈ ಹೊಂದಿಸಲು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz Musically yours.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:02. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಆಕಾಶವಾಣಿ ಬೆಂಗಳೂರಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರತಿ ವರ್ಷ ಜುಲೈ 1 ನಾವು ಕರ್ನಾಟಕ ಪತ್ರಿಕಾ ದಿನವನ್ನು ಆಚರಿಸುತ್ತೇವೆ. ಕನ್ನಡ ಪತ್ರಿಕೋದ್ಯಮದ ಶ್ರೀಮಂತ ಪರಂಪರೆಯನ್ನು ಸ್ಮರಿಸುವುದರ ಜೊತೆಗೆ ಸಮಾಜಕ್ಕೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿ ಜನಸಾಮಾನ್ಯರನ್ನು ಸಬಲಗೊಳಿಸಿರುವ ಪತ್ರಕರ್ತರು, ಸಂಪಾದಕರು, ಛಾಯಾಗ್ರಾಹಕರು ಹಾಗೂ ಮಾಧ್ಯಮ ಕ್ಷೇತ್ರದ ಎಲ್ಲಾ ವೃತ್ತಿಪರರಿಗೆ ಗೌರವ ಸಲ್ಲಿಸುವ ದಿನ ಇದು. ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದೇ ಕರೆಯಲಾಗುತ್ತದೆ. ಅದು ಜನರಿಗೆ ಮಾಹಿತಿ ನೀಡುತ್ತದೆ, ಅಧಿಕಾರದಲ್ಲಿರುವವರನ್ನು ಪ್ರಶ್ನಿಸುತ್ತದೆ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗುತ್ತದೆ ಮತ್ತು ನಾಗರಿಕರು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಕೈ ತೆಗೆದುಕೊಳ್ಳಲು ನೆರವಾಗುತ್ತೆ. ಇಂದಿನ ದಿನಗಳಲ್ಲಿ ಸುದ್ದಿಗಳು ಕ್ಷಣಾರ್ಧದಲ್ಲಿ ನಮ್ಮ ಮೊಬೈಲ್ಗೆ ತಲುಪುತ್ತಿರುವ ಹೊತ್ತಿಗೆ ಸಾಮಾಜಿಕ ಮಾಧ್ಯಮವು ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಸವಾಲೊಡ್ಡುತ್ತಿರುವ ಸಂದರ್ಭದಲ್ಲಿ ಜವಾಬ್ದಾರಿಯುತ ನೈತಿಕ ಹಾಗೂ ವಿಶ್ವಾಸಾರ್ಹ ಪತ್ರಿಕೋದ್ಯಮದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಪತ್ರಿಕೋದ್ಯಮದ ಈ ಬದಲಾಗುತ್ತಿರುವ ಮುಖ, ಅದರ ಸವಾಲುಗಳು ಮತ್ತು ಭವಿಷ್ಯದ ಅವಕಾಶಗಳ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗೆ ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಜೊತೆ ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಾದ ಡಾಕ್ಟರ್ ಎ ಶಂಕರನಾರಾಯಣ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಬ್ಬರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ.
2: ಪ್ರಿಯ ಕೇಳಿದ್ರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ವಿಸ್ತೃತವಾದಂತಹ ನೆಲೆಗಟ್ಟಿನಲ್ಲಿ ನಮ್ಮ ಆರ್ಜೆ ಪತ್ರಿಕೆಯ ಮಹತ್ವ, ಪತ್ರಕರ್ತರ ಮಹತ್ವ ಮತ್ತು ಪತ್ರಿಕಾ ದಿನಾಚರಣೆಯ ಕುರಿತು ಒಂದಿಷ್ಟು ಬೆಳಕನ್ನಾಗಲೇ ಚೆಲ್ಲಿದ್ದಾರೆ. ಬಹಳ ಸಂತೋಷ ಸ್ನೇಹಿತರೆ. ಪ್ರತಿ ವರ್ಷ ಈಗಾಗಲೇ ಹೇಳಿದ ಹಾಗೆ ಜುಲೈ 1 ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೀವಿ. ಇದನ್ನು ಯಾಕಾಗಿ ಆಚರಿಸ್ತಾರೆ, ಎಲ್ಲ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ, ಯಾವ ವಿಭಿನ್ನ ನೆಲೆಗಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಯಾರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ, ಹೇಗೆ ಸಂಭ್ರಮ ಪಡ್ತಾರೆ, ಈ ಎಲ್ಲ ವಿಚಾರಗಳು ಕೂಡ ತಿಳ್ಕೊಳ್ಬೇಕಾದಂಥದ್ದು ಅಗತ್ಯ ಇರತಕ್ಕಂಥ ಒಂದು ವಿಚಾರ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಅಂಥೇಳಿ ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀಮತಿ ಆಯೇಷಾ ಖಾನಮ್ಮ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ನಾಳೆ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಆಯೇಷಾ ಖಾನಮ್ಮ ಅವರಿಗೆ.
3: ಧನ್ಯವಾದ ಶಂಕರನಾರಾಯಣ್ ಜಿ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮಸ್ಕಾರ ಎಲ್ಲ ಟು ಆಲ್ ದ ಲಿಸ್ನರ್ಸ್ ಆ್ಯಂಡ್ ಇನ್ ಅಡ್ವಾನ್ಸ್ ಎಲ್ಲ ಪತ್ರಕರ್ತರಿಗೂ ಜುಲೈ 1 ಪತ್ರಿಕಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು.
2: ಬಹಳ ಸಂತೋಷ ಮೇಡಮ್. ಈಗ ನಾವು ಪತ್ರಿಕಾ ದಿನಾಚರಣೆ ಅಂಥೇಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ಜುಲೈ 1 ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಏನಿದರ ಮಹತ್ವ, ಯಾಕೆ ಜುಲೈ 1 ಪತ್ರಿಕಾ ದಿನಾಚರಣೆಯನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ?
3: ಹೌದು ಶಂಕರನಾರಾಯಣ್ ಜಿ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಪ್ರತಿ ವರ್ಷ ಜುಲೈ 1 ನಾವು ನಮ್ಮ ಇತಿಹಾಸವನ್ನು ವಿ ರಿಕಾಲ್ ಅವರ್ ರೂಟ್ಸ್ ವಿತ್ ಕನ್ನಡ ಜರ್ನಲಿಸಮ್. ಸೊ ಪ್ರತಿ ವರ್ಷ ಜುಲೈ 1 ನಾವು ನಮ್ಮ ವೃತ್ತಿಯ ಹೆಮ್ಮೆಯ ಇತಿಹಾಸವನ್ನು ಸ್ಮರಿಸುತ್ತೇವೆ. 1843 ಮಂಗಳೂರಿನಲ್ಲಿ ಹರ್ಮನ್ ಮೋಗ್ಲಿನ್, ಒಂದು ಜರ್ಮನ್ ಮಿಷನರಿ, 1843 ಅವರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಹೊರತಂದ್ರು. ದಿಸ್ ವಾಸ್ ದ ಬರ್ತ್ ಆಫ್ ಕನ್ನಡ ನ್ಯೂಸ್ ಪೇಪರ್
2: ಜುಲೈ 1.
3: ಸೊ ಇದು ದಿಸ್ ವಾಸ್ ಅ ಬರ್ತ್ ಡೇ, ಇಟ್ ವಾಸ್ ಅ ಬರ್ತ್ ಆಫ್ ಕನ್ನಡ ಫಸ್ಟ್ ಪತ್ರಿಕೆ. ಅವರ ಉದ್ದೇಶ ಬೇರೆ ಇತ್ತು. ಅವರು ಮಿಷನರಿ ಆಗಿದ್ರು, ಜರ್ಮನ್ ಆಗಿದ್ರು, ಅವರು ಪೇಪರ್ ತರಕ್ಕೆ ಅವರು ರಿಲಿಜಿಯಸ್ ಮೆಸೇಜ್ ಎಲ್ಲ ಹೊರಗೆ ಈ ಪೇಪರಿಂದ ತರ್ತಾ ಇದ್ರು. ಆದರೆ ಅವ್ರಿಗೆ ಗೊತ್ತಾಯಿತು ಇದರಿಂದ ಪ್ರಯೋಜನ ಇಲ್ಲ, ದೇ ಆರ್ ನೋಟ್ ಟೇಕರ್ಸ್, ನಾಟ್ ಮೆನಿ, ಸ್ಪೆಷಲಿ ಮ್ಯಾಂಗ್ಳೂರ್ ರೀಜನ್ನಲ್ಲಿ. ದೆನ್ ಲೇಟರ್ ಆನ್ ಅವ್ರಿಗೆ ಅರ್ಥ ಆಯಿತು ಇದು ಫುಲ್ ಫ್ಲೇಜ್ ಒಂದು ನ್ಯೂಸ್ ಪೇಪರ್ ಥರ ಮಾಡೋಣ, ಇನ್ಫಾರ್ಮೇಷನ್ ಕೊಡೋಣ ಜನರಿಗೆ, ಸಿಟಿಸನ್ ಓರಿಯೆಂಟೆಡ್ ಮಾಡೋಣ. ಆವಾಗ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್, ಈವನ್ ನೀವು ಮೆಸೇಜ್ ಕೊಟ್ಟರು ರಿಲಿಜಿಯಸ್ ಮೆಸೇಜ್, ಇದು ಇನ್ಫಾರ್ಮೇಷನ್ ಇದ್ದರೆ ಪೀಪಲ್ ವಿಲ್ ಕಮ್ ಟು ಯುವರ್ ನ್ಯೂಸ್ ಪೇಪರ್ ಅಂತ. ಸೊ ಅವರು ಫಸ್ಟ್ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ ಹೊರತಂದರು. ಸೊ ದಟ್ ಈಸ್ ದ ಬರ್ತ್ ಡೇ ಆಫ್ ಅವರ್ ಕನ್ನಡ ನ್ಯೂಸ್ ಪೇಪರ್. ಸೊ ಇಟ್ಸ್ ಸಂಭ್ರಮ, ಎಲ್ಲ ಕಡೆ ಇದು ಸಂಭ್ರಮ ಇರುತ್ತೆ. ಹೌದು, ತುಂಬ ಖುಷಿಯಾಗುತ್ತೆ ಅದು. ಮತ್ತೆ
2: ಇಡೀ ಧಾರ್ಮಿಕ ವಿಚಾರಧಾರೆಯನ್ನ ಪ್ರಚಾರ ಮಾಡಬೇಕು ಅನ್ನುವಂತಹ ಮೂಲೋದ್ದೇಶದೊಂದಿಗೆ ಪ್ರಾರಂಭವಾದಂತಹ
3: ಹೌದು
2: ಈ ಒಂದು ಪತ್ರಿಕೋದ್ಯಮ. ನಂತರ ವಿಸ್ತೃತವಾದಂತಹ ನೆಲೆಗಟ್ಟಿನಲ್ಲಿ ಇದು ತನ್ನ ಜಾಲವನ್ನು ಹಡ್ಕೊಳ್ತದೆ.
3: ಹೌದು,
2: ಅನ್ಲೆಸ್ ನಾವು ಈ ಸಮಾಜಕ್ಕೆ ಮುಖ ಮಾಡದಿದ್ದರೆ ಕೇವಲ ಒಂದೇ ಗುರಿ ಎಂದು ಹೋದ್ರೆ ಅದ್ರ ಆಗಲ್ಲ ಅನ್ನುವಂಥದ್ದನ್ನು, ಯಾಕೆಂದ್ರೆ ನಾವು ಜನಗಳಿಗೆ ತಲುಪಕ್ಕಾಗಲ್ಲ ಅನ್ನುವಂಥ ಸತ್ಯದ ಅನ್ವೇಷಣೆ ಅವ್ರಿಗೆ ಆಯ್ತು.
3: ಹೌದು ಹೌದು
2: ಹೌದು. ನಂತರದ ದಿನಗಳಲ್ಲಿ
3: ಹೌದು ಡೆಫಿನೆಟ್ಲಿ, ಬಿಕಾಸ್ ಅವ್ರಿಗೆ ಅರ್ಥ ಆಯಿತು ಇದು. ಸೊ ಈ ಮಂಗಳೂರು ಸಮಾಚಾರದಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಇತ್ತು. ಹೆಲ್ತ್ ಅಪ್ಡೇಟ್ಸ್ ಇತ್ತು, ಸಿಟಿಸನ್ ರಿಲೇಟೆಡ್ ಇನ್ಫಾರ್ಮೇಷನ್ ಇತ್ತು, ಫಿಷರ್ಮೆನ್ಗೆ ವೆದರ್ ಅಪ್ಡೇಟ್ಸ್ ಇತ್ತು. ಸೊ ಈ ಥರ ಅವರು ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈಗಲೂ ನೋಡಿ, ನಾವು ನಮ್ಮ ನ್ಯೂಸ್ ಪೇಪರ್ಸಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಆದರೆ, ಡಿಫ್ರೆಂಟ್ ಪೇಜಸ್ ಆದರೆ, ಸೊ ದಟ್ ಗಿವ್ಸ್ ಯು ಯುನೋ ವೆನ್ ಯು ಲುಕ್ ಬ್ಯಾಕ್ ಇಟ್ ಗಿವ್ಸ್ ಯು ಅ ಕನೆಕ್ಟ್ ಟು ದ ಹಿಸ್ಟ್ರಿ ಆಫ್ ಕನ್ನಡ ನ್ಯೂಸ್ ಪೇಪರ್. ಸೊ ಅಲ್ಲಿಂದ ಇಲ್ಲಿವರೆಗೆ, ಈಗ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ, ಎಷ್ಟು ಚೇಂಜಸ್ ಆಗಿವೆ, ಸೋ ಮೆನಿ ಚೇಂಜಸ್, ಇನ್ನೂ ದಶಕಗಳ ಚೇಂಜಸ್ ಆಗಿವೆ. ಸೊ ಈ ವರ್ಷ ನಾವು ಈ ಚೇಂಜಸ್ ಮಧ್ಯೆ, ಡಿಜಿಟಲ್ ಯುಗ ಇದೆ, ಎಲ್ಲರೂ ಮಾತಾಡ್ತಾ ಇದೆ. ಲಾಸ್ಟ್ ಇಯರ್ ನಾವು ಇದೇ ಜುಲೈ ಫಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡಿದ್ವಿ. ಆ ಟಾಪಿಕ್ ಸುಳ್ಳು ಸುದ್ದಿ ವಿರುದ್ಧ ಸಮರ. ಸೊ ದಟ್ ಒನ್ ಬಿಗ್ ಪ್ರಾಬ್ಲಮ್ ಇನ್ ದ ಮೀಡಿಯಾ, ಒನ್ ಕ್ರೈಸಿಸ್ ಫೇಸ್ ಮಾಡ್ತಾ ಇದ್ದೀವಿ, ಸುಳ್ಳು ಸುದ್ದಿ ವಿರುದ್ಧ ಸಮರ ಅಂತ ಇತ್ತು. ಸೊ ಅದಿತ್ತು. ಸೊ ಆ ಟಾಪಿಕ್ ಆದಮೇಲೆ ನಾವು ಈ ವರ್ಷ ಒಂದು ಇಂಪಾರ್ಟೆಂಟ್ ಟಾಪಿಕ್, ನಿಜ ಪತ್ರಕರ್ತರು ಯಾರು, ಈ ಡಿಜಿಟಲ್ ಯುಗದಲ್ಲಿ ನಿಜ ಪತ್ರಕರ್ತ ಯಾರು, ಎಲ್ಲ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಆಗ್ತಾ ಇದೆ. ಸೊ ನಾವು ಮೀಡಿಯಾ ಆಗಿ ನಾವೇ ಇದನ್ನು ಏನೋ ಇಂಟ್ರಾಸ್ಪೆಕ್ಟ್ ಮಾಡಬೇಕು, ನಾವು ಚೆಕ್ ಮಾಡಬೇಕು, ಇಲ್ಲ ನಮ್ಮ ಮೀಡಿಯಾದಲ್ಲಿ ನಿಜ ಪತ್ರಕರ್ತರು ಯಾರು ಅಂತ.
2: ಬಹಳ ಸವಾಲಿನ ಕೆಲಸ.
3: ಹೌದು. ಸೊ ಇಟ್ಸ್ ಅ ಚಾಲೆಂಜ್. ಸೊ ಅದರಿಂದ ನಾವು ಈ ಟಾಪಿಕ್ ಈ ವರ್ಷ ಈ ಥೀಮ್ ಇಂದ ನಾವು ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
2: ಅನೇಕ ಸಂದರ್ಭಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಸುದ್ದಿ ಮಾಧ್ಯಮಗಳ ಒಂದು ವಿಸ್ತೃತವಾದಂಥ ಜಾಲ ಹರಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳು ತುಂಬಾ ಹೆಚ್ಚಾಗಿ ವಿಜೃಂಭಿಸ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸುಳ್ಳು ಸುದ್ದಿಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತಾ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬೇಕಾದಷ್ಟು ಅದು ಅದು ನಿಜವಾಗಿ ಸತ್ಯಾಸತ್ಯತೆಯನ್ನು ಅರಿಯದೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಅದನ್ನು ಬೇರೆ ಬೇರೆ ಗ್ರೂಪ್ಸ್ಗಳಿಗೆ ಅದನ್ನು ನಾವು ಶೇರ್ ಮಾಡಿ, ನಿಜವಾಗಿ ಇದರಿಂದ ಬಹಳ ಕನ್ಫ್ಯೂಷನ್ಸ್ಗಳಾಗತ್ತೆ.
3: ಹೌದು.
2: ಆಮೇಲೆ ಒಂದು ಎಷ್ಟೋ ಸಂದರ್ಭಗಳಲ್ಲಿ ಚಾರಿತ್ರ್ಯ ಹರಣ ಆಗುವಂಥದ್ದು, ತಪ್ಪು ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು, ಇವೆಲ್ಲ ಆಗಿ ಬಹಳ ಆಘಾತಕಾರಿಯಾದಂಥ ಅಂಶ
3: ನಮ್ಮ ವೃತ್ತಿಗೇನೂ ಆಘಾತ ಆಗ್ತಾ ಇದೆ. ನಾಟ್ ಓನ್ಲಿ ಫಾರ್ ದ ಸೊಸೈಟಿ, ಈವನ್ ಅವರ್ ಪ್ರೊಫೆಷನ್ ಇಸ್ ಅಟ್ ರಿಸ್ಕ್ ಏನು. ಸೊ ಅದರಿಂದ ಇಂದು ಒಂದು ಸ್ಮಾರ್ಟ್ ಫೋನ್, ನಿಮ್ಮ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇದ್ದರೆ, ನೀವು ಇಂಟರ್ನೆಟ್ ಇದ್ದರೆ, ನೀವು ಯಾವ್ದು ಬೇಕಾದರೂ ಲೈವ್ ವಿಡಿಯೋ ಮಾಹಿತಿ ಕೊಡ್ಬೋದು, ಟ್ವೀಟ್ ಮಾಡ್ಬೋದು. ಅವರು ಕೇವಲ ಮಾಹಿತಿ ನೀಡುವ ಸಾಕ್ಷಿಗಳಷ್ಟೇನಾ? ಆದರೆ ಅವರು ಪತ್ರಕರ್ತರಾಗಲು ಸಾಧ್ಯವೇ ಅಂತ ನಾವು ಚೆಕ್ ಮಾಡಬೇಕು.

0: ನೋ ಹೇಗೆ ನ್ಯೂಸ್ ವೆರಿಫೈ ಮಾಡಿ. ಸೊ ಎಲ್ಲರ ಇನ್ಫಾರ್ಮೇಶನ್ ಕೊಡೋಕೆ ಈಸಿ ಇದೆ, ಬಟ್ ನ್ಯೂಸ್ ವೆರಿಫೈ ಮಾಡೋದು ಆ್ಯಂಡ್ ಹೌ ದಿಸ್ ನ್ಯೂಸ್ ಇಸ್ ಇಂಪಾರ್ಟೆಂಟ್, ಲೈಕ್ ಹರ್ಮನ್ ಮೊಗ್ಲಿ ಹೇಳಿದೆ ಅಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ. ಸೊ ಇದೇ ನಮ್ಮ ಕರ್ತವ್ಯ. ಸೊ ವಿ ಹ್ಯಾವ್ ಟು ಚೆಕ್ ದಟ್, ವೆರಿಫೈ ದಟ್ ಆ್ಯಂಡ್ ಆಲ್ಸೋ ಫೈಟ್ ಫೇಕ್ ನ್ಯೂಸ್ ದಟ್ ಈಸ್ ಯುನೋ ಹರ್ಟಿಂಗ್ ದ ಸೊಸೈಟಿ.
1: ಹೌದು ಮೇಡಮ್. ಮತ್ತೆ ಹಾಗೆ ನೀವು ಹೇಳೋದಾದ್ರೆ ಈ 20 ವರ್ಷದ ಹಿಂದಿಗೂ ಮತ್ತು ಇವಾಗಲಿಗೂ ಏನು ವ್ಯತ್ಯಾಸ ಅಂತ ನೀವು ನೋಡ್ತಾ ಇದ್ದೀರಾ? ಜನ ಇನ್ನೂ ನಿರ್ಭೀತಿಯಿಂದ ಪತ್ರಕರ್ತರನ್ನ ನೋಡ್ತಾರಾ? ಸೊ ಅಥವಾ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಎಲ್ಲರೂ ಯಾರು ನಿನ್ ಪತ್ರಕರ್ತ ಅಂದ್ರೆ ದುಡ್ಡಿಗೋಸ್ಕರನೇ ನೀನು ಮಾಡ್ಕೊಂಡಿರೋರು ಅನ್ನೋ ಪರಿಸ್ಥಿತಿ ಬಂದಿರ್ಬೇಕಾರೆ ನೀವು ಇದನ್ನ ಹೇಗೆ ವಿಶ್ಲೇಷಿಸ್ತೀರಾ ಮೇಡಮ್?
0: ಹೌದು, ದಿಸ್ ಇಸ್ ಇದು ರಿಯಾಲಿಟಿ, ನಿಜ ಇದು. ಕೆಲವರು ನಾನು ಹೇಳ್ದೆ ಅಲ್ಲ, ನಿಮ್ ಕೈಯಲ್ಲಿ ಒಂದು ಫೋನ್ ಇಟ್ಕೊಂಡು ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ನೀವು ಪತ್ರಕರ್ತರಂತೀರಾ, ಬ್ಲಾಕ್ ಮೇಲ್ ಮಾಡಕ್ಕೆ ಹೋಗ್ತೀರಾ. ಸೊ ದಿಸ್ ಇಸ್ ನಿಜ, ಇಟ್ ಇಸ್ ಅ ಟ್ರೂತ್. ಬಟ್ ಆರ್ ದಿ ರಿಯಲ್ ಜರ್ನಲಿಸ್ಟ್? ಅವರು ಟ್ರೂತ್ ನಿಮ್ಮನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ? ಅವರು ಆರ್ ದೇ ಬೀಯಿಂಗ್ ದ ವಾಯ್ಸ್ ಆಫ್ ದ ಮಾರ್ಜಿನಲೈಸ್ಡ್ ಪೀಪಲ್? ಅವರು ಯುನೋ ಆರ್ ದೇ ಜರ್ನಲಿಸ್ಟ್? ಫಸ್ಟ್ ನಾವು ಕ್ವೆಶನ್ ಮಾಡಬೇಕು ಅದನ್ನು. ಸೊ ದಿಸ್ ಇಸ್ ಅ ಮೆನೆನ್ಸ್. ರಿಯಲ್ ಜರ್ನಲಿಸ್ಟ್ ಯುನೋ ಹೋಲ್ಡ್ಸ್ ದಿ ಪವರ್ ಅಕೌಂಟೇಬಲ್. ಯುನೋ ಅವ್ರಿಗೆ ಧೈರ್ಯ ಇರುತ್ತೆ ಪ್ರಶ್ನೆ ಕೇಳಕ್ಕೆ. ಇಲ್ಲಿ ಒಂದು ನೀವು ಸುಳ್ಳು ಸುದ್ದಿ ಹರಡಿಸಿ ನೀವು ಯಾವ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಸೊ ಆರ್ ಯು ಅ ಜರ್ನಲಿಸ್ಟ್? ನಾವು ಕ್ವೆಶನ್ ಮಾಡಬೇಕಾಗಿದೆ. ಸೊ ಇದು ನಿಜವಾದ ಸ್ಥಿತಿ. ನಾವು ಏನೋ ನಮ್ಮ ಪತ್ರಿಕೋದ್ಯಮದ ಘನತೆಯನ್ನು ಉಳಿಸಿಕೊಳ್ಳಬೇಕಾದರೆ ನಾವು ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಒಂದು 3 ಸೂತ್ರಗಳನ್ನು ನಾನು ನೋಡ್ತೀನಿ. ವೆರಿಫಿಕೇಶನ್ ಓವರ್ ವೆಲಾಸಿಟಿ, ಅಂದರೆ ಸ್ಪೀಡ್. ನೀವು ನ್ಯೂಸ್ ಬಂದ ತಕ್ಷಣ ನೀವು ನ್ಯೂಸ್ ಹಾಕ್ತೀರ, ಅದು ಫಸ್ಟ್ ವೆರಿಫೈ ಮಾಡಿ.
2: ಬ್ರೇಕಿಂಗ್ ನ್ಯೂಸ್
0: ಅದು ನಾವು ಮಾಡಿದ್ದೀವಿ ಸರ್. ವಿ ಹ್ಯಾವ್ ಆಲ್ಸೋ ಡನ್ ಲಾಟ್ ಆಫ್ ಬ್ರೇಕಿಂಗ್ ನ್ಯೂಸ್, ಬಟ್ ನೆವರ್ ಲೈಕ್ ದಿಸ್. ಯುನೋ ಬ್ರೇಕಿಂಗ್ ನ್ಯೂಸ್ ವಿಚ್ ಇಸ್ ಸಮಥಿಂಗ್ ಸಿಲಿ ವಿಚ್ ಇಸ್ ಯುನೋ ಫಾಲ್ಸ್, ದಟ್ ಈಸ್ ರಾಂಗ್. ಸೊ ವೇಟ್ ಯುನೋ ಟಿಲ್ ಯು ವೆರಿಫೈ ದ ನ್ಯೂಸ್. ನಾವು ದೂರದರ್ಶನ ಮತ್ತೆ ಪ್ರಸಾರ ಭಾರತಿಯಲ್ಲಿ ಟಿಲ್ ಯು ಗೆಟ್ ಇಟ್ ಆನ್ ಪೇಪರ್ ನಾವು ನ್ಯೂಸ್ ಇನ್ನು ತಗೊಳ್ಳಲ್ಲ. ಇಟ್ ಇಸ್ ಇಟ್ ವಿಲ್ ನೆವರ್ ಟೇಕ್ ಇಟ್ ಆನ್ ಪೇಪರ್. ಐ ಲರ್ನ್ ದಿಸ್ ಇನ್ ದೂರದರ್ಶನ್. ಸೊ ಈ ಥರ ಪ್ರಸಾರ ಭಾರತಿಯಲ್ಲೂ ಇದೆ. ಸೊ ಐ ಫೀಲ್ ಐ ಥಿಂಕ್ ಇನ್ ಎವ್ರಿ ಮೀಡಿಯಾ ಶುಡ್ ವೇಟ್ ಟಿಲ್ ದ ನ್ಯೂಸ್ ಇಸ್ ಕನ್ಫರ್ಮ್ಡ್, ಟಿಲ್ ಇಟ್ ಇಸ್ ಕನ್ಫರ್ಮ್ಡ್ ಇಫ್ ಸ್ಪೆಷಲಿ ಅಡ್ಮಿನಿಸ್ಟ್ರೇಟಿವ್ ನ್ಯೂಸ್, ಒಫಿಷಿಯಲ್ ನ್ಯೂಸ್ ಇದ್ರೆ ಪೇಪರ್ ನಿಮ್ಮ ಕೈಯಲ್ಲಿ ಬರಲಿ, ಲೆಟ್ ಇಟ್ ಬಿ ಎ ಸೈನ್ ಡಾಕ್ಯುಮೆಂಟ್, ದೆನ್ ಯು ಗಿವ್ ದಟ್ ನ್ಯೂಸ್ ಟು ದ ಪೀಪಲ್. ಸೊ ದಿಸ್ ಇಸ್ ವಾಟ್ ಸಮಥಿಂಗ್ ಯುನೋ ಪ್ರಸಾರ ಭಾರತಿ ಫಾಲೋಸ್. ಅಂಡ್ ಐ ವಿಶ್ ಬೇರೆ ಚಾನೆಲ್ಸ್, ಬೇರೆ ಯುನೋ ನ್ಯೂಸ್ ಚಾನೆಲ್ಸ್ ಎಲ್ಲ ಇದು ಫಾಲೋ ಮಾಡಬೇಕು. ಆದರೆ ಪ್ರಿಂಟ್ ಮೀಡಿಯಾ ಸ್ಟಿಲ್ ಸೇಮ್. ಪ್ರಿಂಟ್ ಮೀಡಿಯಾದಲ್ಲಿ ಅಷ್ಟೊಂದು ಸ್ಥಿತಿ ಏನೋ ಹದಗಟ್ಟಲ್ಲ. ಆದರೆ ದೇ ಆರ್ ಎಂಡೇಂಜರ್ಡ್ ಬೈ ದ ಸೋಷಿಯಲ್ ಮೀಡಿಯಾ ರೈಸ್. ಸೊ ಮೆನಿ ನ್ಯೂಸ್ ಪೇಪರ್ಸ್ ಈಗ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಒಂದು ಪೋರ್ಟಲ್ ಇರುತ್ತೆ, ವಾಟ್ ಎವರ್ ನ್ಯೂಸ್ ಪೇಪರ್ ದೇ ಬ್ರಿಂಗ್ ಔಟ್ ಅದನ್ನೇ ಒಂದು ಪೋರ್ಟಲಲ್ಲಿ ಹಾಕ್ತಾರೆ. ಯಾಕಂದರೆ ಟೆಕ್ನಾಲಜಿ ಆಕ್ಸೆಸ್ ಈಸಿ ಇದೆ. ಸೊ ಟೆಕ್ನಾಲಜಿ ಹ್ಯಾಸ್ ಗಿವನ್ ಎಸ್ ಅಡ್ವಾಂಟೇಜ್, ಅದರ ಜೊತೆ ಡಿಸ್ಅಡ್ವಾಂಟೇಜ್ನು ನಮಗೆ ಕೊಟ್ಟಿದೆ. ಸೊ ವಿ ಹ್ಯಾವ್ ಟು ಫೈಟ್ ದಿಸ್ in a legitimate way.
1: ಸೊ ಮತ್ತೆ ಮೇಡಮ್, ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಪ್ರಾದೇಶಿಕ ಅಸ್ಥಿರತೆಯನ್ನು ಉಳಿಸಲು ಮತ್ತು ಬೆಳೆಸುವಲ್ಲಿ ಕನ್ನಡ ಪತ್ರಿಕೋದ್ಯಮದ ಪಾತ್ರ ಬಹಳಷ್ಟು ಮುಖ್ಯ ಅಂತ ನಾನು ಕೂಡ ಭಾವಿಸ್ತೀನಿ. ಇದರ ಪರವಾಗಿ ನೀವು ಏನು ಹೇಳಬಹುದು ಮ್ಯಾಮ್? ಇದು
0: ಹೌದು, ಡೆಫಿನೆಟ್ಲಿ. ಬಿಕಾಸ್ ಕನ್ನಡ ಪತ್ರಿಕೆ ಇಷ್ಟು ವರ್ಷದಲ್ಲಿ ಬೆಳೆದಿದೆ ಅಂದರೆ ವಿ ಹ್ಯಾವ್ ಟು ಗಿವ್ ಇಟ್ ಟು ಅವರ್ ವೆಟರನ್ಸ್ ಅನ್ನೋ ಕನ್ನಡ the chief editors. There are so many you know well known editors. Yeah. There was TSR, there was Kadri Shamanna avridru, Raghuram Shetty idru. So we have icons before us.
2: Correct.
0: Lankesh Patrike. It is such an inspirational, you know, revolutionary newspaper that was. So ಆ ಕಾಲದಲ್ಲಿ ದೇ ಹ್ಯಾಡ್ ದಟ್ ಇಂಟಿಗ್ರಿಟಿ, ದೇ ಹ್ಯಾಡ್ ದಟ್ ಯುನೋ ವಾಟ್ ಟು ಸೇ, ದೇ ಹ್ಯಾಡ್ ದಟ್ ಬೋಲ್ಡ್ನೆಸ್ ಟು ಗಿವ್ ದ ಟ್ರೂತ್ ಆ್ಯಂಡ್ ಸ್ಟ್ಯಾಂಡ್ ಫಾರ್ ದ ನ್ಯೂಸ್ ಪೇಪರ್. ಸೊ ಲಂಕೇಶ್ ಪತ್ರಿಕೆ ಇನ್ನೂ ಸ್ಟೂಡೆಂಟ್ಸ್ ಮುಂದೆ ಒಂದು ಮಾದರಿ ಇದೆ. ಅದು ವಿತೌಟ್ ಅಡ್ವರ್ಟೈಸ್ಮೆಂಟ್, ವಿತೌಟ್ ಎನಿ ಯುನೋ ಸಪೋರ್ಟ್ ಆ ಪತ್ರಿಕೆ ಬರ್ತಾ ಇತ್ತು. ಸೊ ಆ ಥರ ಈ ಸೀನಿಯರ್ಸ್ ಎಲ್ಲ ಬೆಳ್ಕೊಂಡು ಬಂದಿದ್ದಾರೆ. ದೇ ಹ್ಯಾವ್ ಯುನೋ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಕನ್ನಡ ಜರ್ನಲಿಸಮ್. ಸೊ ಇದನ್ನು ನಾವು ಕಾಪಾಡಬೇಕು. ಇದು ಸ್ಪೆಷಲಿ ನಮ್ಮ ಕರ್ತವ್ಯ. ಇದು ಈ ನಾವು ಆ್ಯಸ್ ಪತ್ರಕರ್ತರು ನಾವು ಇದನ್ನು ಕಾಪಾಡಬೇಕು. ಮತ್ತು ನಮ್ಮ ಯಂಗ್ ಜರ್ನಲಿಸ್ಟ್, ಜರ್ನಲಿಸಮ್ ಕಾಲೇಜಸ್ಸಲ್ಲಿ ಓದ್ತಾ ಇರೋ ಜರ್ನಲಿಸ್ಟ್, ಅವ್ರ ಮೇಲೆ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯುನೋ ಸೇಫ್ ಗಾರ್ಡಿಂಗ್ ದಿಸ್ ಪ್ರಿನ್ಸಿಪಲ್ಸ್ ಲೇಡ್ ಡೌನ್ ಬೈ ದಿಸ್ ಗ್ರೇಟ್ ವೆಟರನ್ಸ್ ಆಫ್ ಕನ್ನಡ ಜರ್ನಲಿಸಮ್.
2: ಭಾಳ ಸಂತೋಷ ಮೇಡಮ್. ಈಗ ಪತ್ರಿಕಾ ದಿನಾಚರಣೆ ನಾಳೆ ಆಗ್ತಾ ಇದೆ.
0: ಹೌದು,
2: ಈ ಸಂದರ್ಭದಲ್ಲಿ ಯಾಕೆಂದ್ರೆ ನೀವೇ ಹೇಳಿದ ಹಾಗೆ ಇದೊಂದು ಭಾಳ ಸಂಭ್ರಮದ ವಾತಾವರಣ ಮತ್ತು ನಮ್ಮ ವಿಶೇಷವಾಗಿ ಕನ್ನಡದ ಮಾಧ್ಯಮದ ಮಿತ್ರರುಗಳಿಗೆಲ್ಲ ಕೂಡ ಒಂದು ಸಂಭ್ರಮ ಆಚರಿಸುವಂತ ಒಂದು ಹಬ್ಬದ ವಾತಾವರಣ.
0: ಹೌದು,
2: ಮಾಧ್ಯಮ ಅಕಾಡೆಮಿ ಸರಿಯಾಗಿ ಆ ಹಬ್ಬದ ಆಯೋಜನೆಯನ್ನು ನಾಳೆ ಮಾಡಿದೆ. ಈ ಕುರಿತು ಹೆಚ್ಚು ಮಾತನಾಡೋಣ. ಒಂದು ಒಳ್ಳೆಯ ಹಾಡನ್ನ ಕೇಳಿದ ನಂತರ ಮುಂದುವರ್ಸೋಣ.

0: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ 4:20 ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷೆ ಶ್ರೀಮತಿ ಆಯಿಷಾ ಖಾನ್ ಅವರ ಜೊತೆ. ಸೊ ಮಾತಾಡ್ತಾ ಮೇಡಮ್, ನಾವು ನಾಳೆ ಪತ್ರಿಕಾ ದಿನಾಚರಣೆಯನ್ನ ನೀವು ಆಚರಿಸ್ತಾ ಇದ್ದೀರಾ, ಎಲ್ಲಿ ಆಚರಿಸ್ತಾ ಇದ್ದೀರಾ, ಹೇಗೆ ಆಚರಿಸ್ತಿದ್ದೀರಾ, ಯಾರ್ಯಾರ ಅತಿಥಿಗಳು, ಏನ್ ವಿಶೇಷ ಅಂತ ಸ್ವಲ್ಪ ನಮ್ಗೆ ಸಂಕ್ಷಿಪ್ತವಾಗಿ ಹೇಳಬಹುದಾ?
1: ವೆಲ್ ಶಾಂತಲಾ, ನಾಳೆ ನಾವು ಗಾಂಧಿ ಭವನಲ್ಲಿ ಇದು ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಇದ್ವಿ. ಕೋಇನ್ಸಿಡೆನ್ಸ್ ನೋಡಿ, ಗಾಂಧಿ ಭವನ್ ಮತ್ತೆ ಗಾಂಧಿ ಭವನ್, ಗಾಂಧೀಜಿ ಕೋರ್ಟ್ ಇದೆ. ಒಂದು ಜರ್ನಲಿಸಮ್ ಇಸ್ ಸರ್ವಿಸ್ ಅಂತ, ಏನೋ ಪತ್ರಕರ್ತರು ಜರ್ನಲಿಸಂನ ಸೇವೆ ತರ ನೋಡ್ಬೇಕು ಅಂತ. ಸೊ ನಮ್ಗೆ ಬೈ ಕೋಇನ್ಸಿಡೆನ್ಸ್ ಗಾಂಧಿ ಭವನ್ ಸಿಕ್ತು. ಸೊ ಅಲ್ಲೇ ನಾವು ಇದು ನಾಳೆ ಉದ್ಘಾಟನೆ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪತ್ರಕರ್ತರು ಸೇರು, ಡಿಫ್ರೆಂಟ್ ಅಸೋಸಿಯೇಷನ್, ಡಿಫ್ರೆಂಟ್ ಆರ್ಗನೈಸೇಷನ್ಸ್, KWJ ಇದೆ, ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಇದೆ, ನಮ್ಮ ಪ್ರೆಸ್ ಕ್ಲಬ್, ನಮ್ಮ ಮಹಿಳೆ ಪತ್ರಕರ್ತರ ಸಂಘ, ಎಡಿಟರ್ಸ್ ಗಿಲ್ಡ್, ರಿಪೋರ್ಟರ್ಸ್ ಗಿಲ್ಡ್, ಎಲ್ಲರೂ ಸೇರಿ ಈ ಏನೋ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾವು. ಮತ್ತೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ ತೆಲಂಗಾಣದಿಂದ. ನಾವು ತೆಲಂಗಾಣ ಮಾಧ್ಯಮ ಅಕಾಡೆಮಿಯ ಚೇರ್ಮನ್ ಕರೆದಿದ್ದೀವಿ, ವೆರಿ ಸೀನಿಯರ್ ಪರ್ಸನ್, ಅಂಡ್ ಹೀ ನೋಸ್ ವೆರಿ ಮಚ್ ಅಬೌಟ್ ಯುನೋ ಜರ್ನಲಿಸ್ಟ್ ಲಾಸ್, ದ ಲೇಬರ್ ಲಾಸ್, ಅಂಡ್ ವಾಟ್ ಈಸ್ ದ ಪ್ರಾಬ್ಲಮ್ ದಟ್ ದ ಜರ್ನಲಿಸ್ಟ್ ಆರ್ ಫೇಸಿಂಗ್. ಸೊ ವೆರಿ ಸೀನಿಯರ್ ವೆಟರನ್ ಜರ್ನಲಿಸ್ಟ್ ಅವರು ತೆಲಂಗಾಣದಿಂದ ಬಂದಿದ್ದಾರೆ. ಈಸ್ ಎ ಸ್ಪೆಷಲ್ ಗೆಸ್ಟ್. ಸೊ ಹೀ ಆಲ್ಸೋ ಟುಕ್ ವೆರಿ ಮಚ್ ಇಂಟ್ರೆಸ್ಟ್ ಏನೋ ನಾವು ನೋಡಬೇಕು ಹೇಗೆ ಅಕಾಡೆಮಿ, ಯಾಕೆಂದ್ರೆ ತೆಲಂಗಾಣ ಮಾಧ್ಯಮ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಆದ್ಮೇಲೆ. ಸೊ ಅವರು ನಮ್ಮ ಏನೋ ಒಂದು ಮಾಡೆಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅವರು ಈಗ ನಮ್ಮ ಜೊತೆ ಸೇರ್ತಾರೆ ಈ ಸೆಲೆಬ್ರೇಷನ್ ಅಲ್ಲಿ, ಮಿಸ್ಟರ್ ಶ್ರೀನಿವಾಸ್ ರೆಡ್ಡಿ. ಸೊ ಐ ರಿಯಲಿ ಥ್ಯಾಂಕ್ ಯು ಫಾರ್ ಯು ನೋ ಅಕ್ಸೆಪ್ಟಿಂಗ್ ದಿಸ್. ಅಂಡ್ ದೆನ್ ವಿ ಹ್ಯಾವ್ ಅಬ್ದುಲ್ ಸಲಾಂ ಪುತ್ತಿಗೆ ಸರ್, ಹೂಸ್ ಅ ಗ್ರೂಪ್ ಎಡಿಟರ್ ಫ್ರಮ್ ವಾರ್ತಾ ಭಾರತಿ ನ್ಯೂಸ್ ಪೇಪರ್. ಸೊ ಅವರು ಮ್ಯಾಂಗ್ಳೂರಲ್ಲಿ ಅವರ ನ್ಯೂಸ್ ಪೇಪರ್ ವಾರ್ತಾ ಭಾರತಿ ಅವರು ಸ್ಟಾರ್ಟ್ ಮಾಡಿದ್ದು. ಅವ್ರ ಸ್ಟ್ರಗಲ್ಸ್ ನೋಡಬೇಕು, ಹೇಗೆ ನ್ಯೂಸ್ ಪೇಪರ್ ಸ್ಟಾರ್ಟ್ ಆಯಿತು, ಮತ್ತು ಯಾವ ಥರ ಇಂಟಿಗ್ರಿಟಿ ಇಟ್ಕೊಂಡು ಇವರೆಲ್ಲ ಈ ನ್ಯೂಸ್ ಪೇಪರ್ಸ್ ನಡ್ತಾ ಇದ್ದಾರೆ. ಸೊ ನಮಗೆ ಒಂದು ಆಸೆ ಇತ್ತು ಮಂಗಳೂರಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ, ಹೋಗಿ ಅಲ್ಲೇ ಮಂಗಳೂರು ಸಮಾಚಾರ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಆದರೆ ಅದು ಮಾಡೋಕೆ ಆಗಲಿಲ್ಲ. ಆದರೆ ಮಂಗಳೂರಿನ ಸ್ವಲ್ಪ ಒಂದು ಸ್ಲೈಸ್ ಆಫ್ ಮ್ಯಾಂಗ್ಳೂರು ಬ್ಯಾಂಗ್ಳೂರಿಗೆ ತಗೊಂಡು ಬಂದಿದ್ವಿ ನಾವು. ಸೊ ಅಬ್ದುಲ್ ಸಲಾಂ ಪುತ್ತಿಗೆ ಇಸ್ ಅ ಮ್ಯಾಂಗ್ಳೂರಿಯನ್, ಹೀಸ್ ಹಿ ವಿಲ್ ಬಿ ಗಿವಿಂಗ್ ಎ ಕೀನೋಟ್ ಅಡ್ರೆಸ್. ನಿಜ ಪತ್ರಕರ್ತ ಯಾರು ಇನ್ ಡಿಜಿಟಲ್ ಏಜ್,
0: ಡಿಜಿಟಲ್ ನಿಜ ಪತ್ರಕರ್ತರು ಯಾರು,
1: ಅವರು ಇದು ಕೀನೋಟ್ ಅಡ್ರೆಸ್ ಕೊಡ್ತಾರೆ. ಸೊ ಹಿ ಇಸ್ ದ ರೈಟ್ ಪರ್ಸನ್ ಅಂಡ್ ಅಥಾರಿಟಿ ಆನ್ ದಿಸ್ ಎಂಟೈರ್ ಸಬ್ಜೆಕ್ಟ್. ಸೊ ಅವರ ಕೀನೋಟ್ ಅಡ್ರೆಸ್ ಇದೆ, ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಿರೀಕ್ಷೆ ಮಾಡ್ತಾ ಇದ್ವಿ ಮುಖ್ಯಮಂತ್ರಿ DK ಶಿವಕುಮಾರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ತುಂಬಾ ಬ್ಯುಸಿ ಶೆಡ್ಯೂಲ್ ಇದೆ ಅವ್ರದ್ದು, ನೋಡೋಣ. ವಿ ಆರ್ ಜಸ್ಟ್ ಹೋಪಿಂಗ್ ಯು ನೋ ದಟ್ ಹೀ ಜಾಯಿನ್ಸ್ ಅಸ್ ಇನ್ ದ ಸೆಲೆಬ್ರೇಷನ್. ಬಿಸೈಡ್ಸ್ ದಿಸ್ ವಿ ಹ್ಯಾವ್ ದಿನೇಶ್ ಗುಂಡೂರಾವ್ ಅಟೆಂಡಿಂಗ್ ದಿಸ್ ಸೆಲೆಬ್ರೇಷನ್. ಇಟ್ಸ್ ವೆರಿ ಯು ನೋ ನೈಸ್ ಆಫ್ ಹಿಮ್ ದಟ್ ಹಿ ಅಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್. ದಿನೇಶ್ ಗುಂಡೂರಾವ್ ವಿಲ್ ಬಿ ದೇ. ದೆನ್ PC ಮೋಹನ್ ವಿ ಹ್ಯಾವ್ ಇನ್ವೈಟೆಡ್, ಹೂ ಇಸ್ MP ಫ್ರಮ್ ಬ್ಯಾಂಗ್ಳೂರ್ ಸೆಂಟ್ರಲ್. ಅಂಡ್ ದೆನ್ ಆಲ್ ದಿ ಅದರ್ ಆರ್ಗನೈಸೇಷನ್ಸ್ ಎಲ್ಲ ಸೇರಿ ನಾವು ಮಾಡ್ತಾ ಇದ್ವಿ.
0: ಸೊ ಹಂಗಾರೆ ನಾಳೆ ಬೆಳಿಗ್ಗೆ ಸಮಯ 11 ಗಂಟೆಗೆ ಗಾಂಧಿ ಭವನ ಬೆಂಗಳೂರಿನಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ. ಮೇಡಮ್, ನಮ್ಗೆ ಇಲ್ಲಿ ಒಬ್ರು ಸಂದೇಶ ಕಳಿಸಿದ್ದಾರೆ, ಇಸ್ ದರ್ ಎನಿ ರಿಯಲ್ ಟ್ರೂತ್ ಅಂಡ್ ಇಂಟಿಗ್ರಿಟಿ ಇನ್ ದ ಇನ್ಫಾರ್ಮೇಶನ್ ಅಂತ ನಮ್ಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಉತ್ತಮ ಪತ್ರಿಕೋದ್ಯಮ ಅಂದ್ರೆ ಏನು ಅಂತ ಕೇಳಿದಕ್ಕೆ ಇನ್ನೂ ಒಬ್ರು ತುಂಬಾ ಒಂದು ಉದ್ದದ ಲೆಟರೇ ಬರೆದು ಕೂಡ ಕಳಿಸಿದ್ದಾರೆ. ಸೊ ಇವರಿಗೆ ಹೇಳೋದಾದ್ರೆ ನೀವು ಏನ್ ಹೇಳ್ತೀರಾ ಮೇಡಮ್, ರಿಯಲ್ ಟ್ರೂತ್ ಅಂಡ್ ಮತ್ತೆ ಇಂಟಿಗ್ರಿಟಿ ಇನ್ ದ ಇನ್ಫಾರ್ಮೇಶನ್ ಅಂದ್ರೆ ಏನ್ ಹೇಳ್ತೀರಾ?
1: ನೋಡಿ, ದ ಇನ್ಫಾರ್ಮೇಷನ್ ವಿಚ್ ಯು ನೋ ಬೆನಿಫಿಟ್ಸ್ ಪೀಪಲ್, ದ ಇನ್ಫಾರ್ಮೇಷನ್ ವಿಚ್ ಚೇಂಜಸ್ ದೇರ್ ಲೈಫ್, ದ ಇನ್ಫಾರ್ಮೇಷನ್ ಯು ನೋ ವಾಟ್ ದೇ ವಾಂಟ್ ಟು ರೀಚ್ ಔಟ್ ಫಾರ್ ಹೆಲ್ಪ್. ಸೊ ನಾವು ಯಾವಾಗಲೂ ಹೇಳ್ತೀವಿ ಪತ್ರಕರ್ತರು ಶುಡ್ ಬಿ ದ ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು ಅಂತ. ಸೊ ವಾಯ್ಸ್ ಆಫ್ ದ ಮಾರ್ಜಿನಲೈಸ್ಡ್ ಪೀಪಲ್. ಸೊ ಅ ಪತ್ರಕರ್ತ ಶುಡ್ ಬಿ ಅನ್ ಪರ್ಸನ್ ವಿತ್ ಇಂಟಿಗ್ರಿಟಿ. ಅವರು ಸತ್ಯವನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಸತ್ಯವನ್ನು ಹೇಗೆ ಹುಡ್ಕೊಂಡು ಪ್ರೆಸೆಂಟ್ ಮಾಡ್ತಾರೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್, ದ ಬೇಸಿಕ್ಸ್ ಆಫ್ ಜರ್ನಲಿಸಮ್ ಯು ನೋ. ಸೊ ನೀವು ಆಸ್ ಅ ಜರ್ನಲಿಸಮ್ ಸ್ಟೂಡೆಂಟ್ಸ್ ನೀವೆಲ್ಲ ಇದು ಓದಿ ಜರ್ನಲಿಸಮ್ ಡಿಗ್ರಿ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು. ಬಟ್ ಆದ್ರೆ ನೀವು ಹೇಳ್ತಾ ಇದ್ರಲ್ಲ, ನಮ್ಮ ಮೊಬೈಲ್ಗೆ ಕ್ಲಿಕ್ ಅಂತ ಬರ್ತಾ ಇದೆ ನ್ಯೂಸ್. ಸೊ ಅದರಲ್ಲಿ ಸ್ವಲ್ಪ ಗಡಬಡಿ ಆಗುತ್ತೆ, ಯಾಕೆಂದ್ರೆ ಎನಿಬಡಿ ಕ್ಯಾನ್ ಸೆಂಡ್ ಎನಿಥಿಂಗ್. ಸೊ ವಿ ಹ್ಯಾವ್ ಟು ಬಿ ಶ್ಯೂರ್ ಹೌ ವಿ ಫಿಲ್ಟರ್ ಔಟ್ ದಟ್ ಇನ್ಫಾರ್ಮೇಶನ್. ಸೊ ನಿಜವಾದ ಪತ್ರಕರ್ತರು ಯಾರು ಅಂದ್ರೆ, ಒಬ್ಬ ನಿಜವಾದ ಪತ್ರಕರ್ತ ಮಾತ್ರ ಸತ್ಯವನ್ನು ರಕ್ಷಿಸಲು ಸಾಧ್ಯ. ಸೊ ಎನಿಬಡಿ ಕ್ಯಾನ್ ಬಿ ಗಿವಿಂಗ್ ಯು ಇನ್ಫಾರ್ಮೇಶನ್, ಎನಿಬಡಿ ಕ್ಯಾನ್ ಯು ನೋ ಟೆಲ್ ಯು, ಒನ್ ಮ್ಯಾನ್ ಅಟ್ ಪಾನ್ಬಿಡಿ ವರ್ಕ್ ಶಾಪ್ ಕ್ಯಾನ್ ಗಿವ್ ಯು ಇನ್ಫಾರ್ಮೇಶನ್ ಅಬೌಟ್ ಕೆ ಎಸ್ ಆರ್ ಟಿ ಸಿ ಬಸ್ ಕಮಿಂಗ್ ಅಂಡ್ ಗೋಯಿಂಗ್, ಬಟ್ ಅದರ ಯುನೋ ಬಿಹೈಂಡ್ ದಿಸ್ ಹೌ ದ ಆಪರೇಷನ್ಸ್ ಹ್ಯಾಪನ್, ಹೌ ದಿಸ್ ಬಸ್ಸಸ್ ಆರ್ ಗೋಯಿಂಗ್, ಅದು ಸತ್ಯ ನಿಮ್ಮ ಮುಂದೆ ಇರೋದು, ಅದು ನಿಜವಾದ ಪತ್ರಕರ್ತ. ಸೊ ದಟ್ ಈಸ್ ವೈ ಇಂಟಿಗ್ರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಹ್ಯಾವ್ ದಿಸ್ ಇಂಟಿಗ್ರಿಟಿ ಟು ಬಿ ಅ ಜರ್ನಲಿಸ್ಟ್. ಯು ಹ್ಯಾವ್ ಟು ಫೇಸ್ ದ ಪವರ್. ವಿ ಆರ್ ನಾಟ್ ಎನಿಬಡಿಸ್ ಪಿ ಆರ್ ಹಿಯರ್, ವಿ ಆರ್ ನಾಟ್ ಡೂಯಿಂಗ್ ಪಿ ಆರ್, ವಿ ಆರ್ ಹಿಯರ್ ಫಾರ್ ದ ಪೀಪಲ್. ಆಸ್ ಐ ಸೆಡ್, ಗಾಂಧೀಜಿ ಹ್ಯಾಸ್ ಆಲ್ರೆಡಿ ಸೆಡ್ ದಿಸ್ ಇಸ್ ಅ ಸಾರ್ವಜನಿಕರ ಸೇವೆ. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಫಾರ್ ದ ಪೀಪಲ್, ವಿ ಹ್ಯಾವ್ ಟು ಬಿ ವಾಯ್ಸ್ ಆಫ್ ದ ಪೀಪಲ್. ಸೊ ಇತ್ತೀಚೆಗೆ ಸ್ವಲ್ಪ ಕ್ರೈಸಿಸ್ ಆಗ್ತಾ ಇದೆ ಮೀಡಿಯಾದಲ್ಲಿ, ಯುನೋ ದಿಸ್ ವಾಯ್ಸ್ ಇಸ್ ಕೈಂಡ್ ಆಫ್ ಯುನೋ ಡಿಮಿನಿಷಿಂಗ್, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಮತ್ತೆ ಮತ್ತೆ ನಾವು ಇದೆಲ್ಲ ರಿಕಾಲ್ ಮಾಡೋದು, ಈ ತರ ದಿನಾಚರಣೆ ಎಲ್ಲ ಆಚರಿಸ್ತಾ ಇಟ್ಕೊಂಡು ಮತ್ತೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ನಾವು ನಮ್ಮ ಪ್ರೊಫೆಷನ್ ಯುನೋ ಸೇವ್ ಮಾಡಬೇಕು ಅಂತ ನಮ್ಮ ಒಂದು ಪ್ರಯತ್ನ.
0: ಖಂಡಿತ ಮ್ಯಾಮ್, ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಸೊ ನೀವ್ ಕೇಳ್ತಾ ಇದೀರಾ ಎಫ್ಎಂ ರೇನ್ಬೋ, ನಮ್ಮ ಜೊತೆ ಇದಾರೆ ಮೇಡಮ್ ಆಯಿಷಾ ಖಾನಮ್ ಅವರು, ಚೇರ್ಪರ್ಸನ್ ಆಫ್ ಕರ್ನಾಟಕ ಮೀಡಿಯಾ ಅಕಾಡೆಮಿ. ಇವ್ರ ಜೊತೆ ಮತ್ತಷ್ಟು ಮಾತುಗಳನ್ನ ಕೇಳ್ತಾ ಸಾಗೋಣ ಇದೊಂದು ಹಾಡಿನ ನಂತರ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಾವು ಮಾತಾಡ್ತಾ ಇದ್ದೀವಿ ಮೇಡಮ್ ಆಯಿಷಾ ಖಾನಮ್ ಅವ್ರ ಜೊತೆ. ಮೇಡಮ್, ಮಾಧ್ಯಮ ಅಕಾಡೆಮಿಯ ಮುಂದಿನ ಹೆಜ್ಜೆಗಳು ಏನು ಅಂತ ಹೇಳ್ಬೋದಾ? ಇದರ ಉದ್ದೇಶ, ಗೋಲು, ವಿಷನ್ನು ಏನಿದೆ ಅಂತ?
4: ನೋಡಿ ಶಾಂತಲಾ, ಪತ್ರಕರ್ತರ ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಲು ಮತ್ತು ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ ನಮ್ಮ ಮಾಧ್ಯಮ ಅಕಾಡೆಮಿ. ಸೊ ಇದು ನಮ್ಮ ಸರ್ಕಾರದಿಂದ ಸಪೋರ್ಟ್ ಇರುತ್ತೆ, ಸರ್ಕಾರದಿಂದ ಬಜೆಟ್ ಬರುತ್ತೆ. ಸೊ ಅಕಾಡೆಮಿಯಿಂದ ನಾವು ಪತ್ರಕರ್ತರಿಗೆ ವಿವಿಧ ತರಬೇತಿಗಳು, ಪ್ರಶಸ್ತಿಗಳು ಮತ್ತು ಸಂಶೋಧನಾ ಅವಕಾಶಗಳನ್ನು ನೀಡುವ ಮೂಲಕ ನಾವು ಸಹಾಯ ಮಾಡ್ತಾ ಇದ್ವಿ. ಸೊ ನಾವು ನಮ್ಮ ಹಿಂದಿನ ಅಧ್ಯಕ್ಷರು ಅವರೆಲ್ಲ ಒಂದು ವಿಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ವಿಷನ್ನ ನಾವು ಮುಂದೆ ತಗೊಂಡು ಹೋಗ್ತಾ ಇದ್ವಿ. ಸೊ ಇದರ ಪ್ರಕಾರ ಗ್ರಾಮೀಣ ಪತ್ರಕರ್ತರಿಗೆ ತರಬೇತಿ ಮಾಡ್ತೀವಿ ನಾವು. ಜಿಲ್ಲಾ ಮತ್ತು ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಆಧುನಿಕ ಪತ್ರಿಕೋದ್ಯಮದ ಬಗ್ಗೆ ವಿಶೇಷ ಕಾರ್ಯಾಗಾರಗಳನ್ನು ಆಯೋಜಿಸಲಾಗ್ತಾ ಇದೆ ಅಕಾಡೆಮಿಯಿಂದ. ಸೊ ಈ ವರ್ಷನು ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಡಿವಿಷನ್ ವೈಸ್ ಅಲ್ಲಿ ಮಾಡ್ತಾ ಇದ್ವಿ. ಮತ್ತೆ ಡಿಜಿಟಲ್ ಕೌಶಲ್ಯ ಮತ್ತು AI ತರಬೇತಿ. ಸೊ ಈಗ ನಾವು ಅಕಾಡೆಮಿ ಫಸ್ಟ್ ಟೈಮ್ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್, ಇನ್ಫೋಸಿಸ್ IT ವರ್ಲ್ಡ್ಸ್ ಜಾಯಿಂಟ್ IT ಕಂಪನಿ, ಅವ್ರದ್ದು CSR ಆಕ್ಟಿವಿಟಿ ಇದೆ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್, ಅವ್ರ ಜೊತೆ ನಮ್ಮ ಟೈಅಪ್ ಇದೆ, ಅವ್ರ ಜೊತೆ MOU ಸೈನ್ ಮಾಡಿದ್ದೀವಿ. ಸೊ ನಾವು ಅವ್ರ ಜೊತೆ ಟೈಅಪ್ ಮಾಡಿ ನಂತರ ನಾವು ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆ ಪತ್ರಕರ್ತರಿಗೆ ಡಿಜಿಟಲ್ ಮಾಧ್ಯಮ ಮತ್ತು ಕೃತಕ ಬುದ್ಧಿ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯ ತರಬೇತಿ ನೀಡಲಾಗ್ತಾ ಇದೆ. ಸೊ ಇದನ್ನು ನಾವು 2 ಬ್ಯಾಚಸ್ ಮಾಡಿದ್ವಿ, ಮೈಸೂರು ಮತ್ತು ಮ್ಯಾಂಗ್ಳೂರು. ತುಂಬ ಇಂಟ್ರೆಸ್ಟಿಂಗ್, ಇದು ಇನ್ಹೌಸ್ ಬ್ಯಾಚಸ್, ಅಲ್ಲೇ ಇನ್ಫೋಸಿಸ್ ಕ್ಯಾಂಪಸ್ಸಲ್ಲಿ ಇದ್ದು ಪತ್ರಕರ್ತರು ಈ ಟ್ರೈನಿಂಗ್ ಎಲ್ಲ ಪಡಿಸ್ತಾರೆ. ಸೊ ಬೇಸಿಕಲಿ ಡಿಸ್ಟ್ರಿಕ್ಟ್ ಜರ್ನಲಿಸ್ಟ್ಗೆ ಇದು ತುಂಬ ಏನೋ ಇಂಟ್ರೆಸ್ಟಿಂಗ್ ಮತ್ತು ಗುಡ್ ಪ್ಲಾಟ್ಫಾರ್ಮ್ ಇದು. ಸಿಟಿಯಲ್ಲಿ ಇರೋರು, ಬ್ಯಾಂಗ್ಳೂರವ್ರು ಇರೋರಿಗೆ ಎಲ್ಲ ಸೌಲಭ್ಯಗಳು ಇದ್ದೇ ಇರ್ತವೆ. ಸೊ ಫಾರ್ ಮೋಸ್ಟ್ಲಿ Tier 1 ಆ್ಯಂಡ್ Tier 2 ಸಿಟೀಸ್ ಜರ್ನಲಿಸ್ಟ್ಗೆ ಇದು ತುಂಬ ಅವಶ್ಯಕತೆ ಇದೆ. ಸೊ ಇದನ್ನು ನಾವು ಇನ್ಫೋಸಿಸ್ ಜೊತೆ, ಸ್ಪ್ರಿಂಗ್ ಬೋರ್ಡ್ ಜೊತೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಈಗ ದಿಸ್ ಇಸ್ ಆನ್ ಹೋಲ್ಡ್ ಫಾರ್ ಸಮ್ ಟೈಮ್. ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು, ವಿಶೇಷವಾಗಿ ಮಹಿಳೆಯರ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಇನ್ ಕ್ಯಾಂಪಸ್. ಸೊ ಈ ಥರ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಮಾಧ್ಯಮ ಅಕಾಡೆಮಿ ಆಲ್ಸೋ ಯುನೋ ವರ್ಕ್ಸ್ ಟುವರ್ಡ್ಸ್ ಮಹಿಳಾ ಪತ್ರಕರ್ತರಿಗೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿಸಲಾಗ್ತಾ ಇದೆ. ಸೊ ಮತ್ತು ವಿಶೇಷ ತರಬೇತಿ ಕೊಡಬೇಕು ಅಂತ ಮಹಿಳೆಯವ್ರಿಗೆ, ಯಾಕೆಂದರೆ ಮಹಿಳೆ ವಿಮೆನ್ ಪತ್ರಕರ್ತರು ಶುಡ್ ಬಿ ನಾಟ್ ಜಸ್ಟ್ ಎಂಪ್ಲಾಯೀಸ್, ಅವರು ಎಂಪ್ಲಾಯ್ ಜನರೇಟ್ ಮಾಡಬೇಕು. ಅಂದರೆ ಅವರು ದೇ ಶುಡ್ ಓನ್ ದ ಆರ್ಗನೈಸೇಷನ್ ಆ್ಯಂಡ್ ರನ್ ದ ಆರ್ಗನೈಸೇಷನ್. ಸೊ ಈಗ ಡಿಜಿಟಲ್ ಯುಗದಲ್ಲಿ ಹೇಗೆ ಅವರು ದೇ ಕೆನ್ ಬಿ ಯುನೋ ಎಂಪ್ಲಾಯ್ಮೆಂಟ್ ಜನರೇಟರ್ಸ್. ಸೊ ಅದನ್ನು ಟ್ರೈನಿಂಗ್ ನಾವು ಮಹಿಳಾ ಪತ್ರಕರ್ತರಿಗೆ ಕೊಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ಇದೆ ನಮ್ಮ ಅಕಾಡೆಮಿ ಜೊತೆ. ಮತ್ತು SC/ST ಪತ್ರಕರ್ತರಿಗೆ ವಿಶೇಷ ಟ್ರೈನಿಂಗ್ಸ್ ಕೊಡ್ತೀವಿ ನಾವು. ಸೊ ದೀಸ್ ಥಿಂಗ್ಸ್ ವಿ ಟೇಕ್ ಇಟ್ ಫಾರ್ವರ್ಡ್ ಅಕ್ರಾಸ್ ದಿ ಸ್ಟೇಟ್, ಬೀದರಿಂದ ಚಾಮರಾಜನಗರವರೆಗೆ ಅಂತ. ಸೊ ವಿ ವಾಂಟ್ ಟು ಡೂ ಇಟ್ ಅಕ್ರಾಸ್ ದಿ ಸ್ಟೇಟ್. ಸೊ ದ ಟೈಮ್ ಈಸ್ ವೆರಿ ಲೆಸ್, ನಾವು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
3: ಬಹಳಷ್ಟು ಒಳ್ಳೆ ವಿಚಾರಗಳು ಈ ಮಾಧ್ಯಮ ಅಕಾಡೆಮಿಯ ಹೆಜ್ಜೆಗಳಾಗಿದೆ. ಮ್ಯಾಮ್, ಹಂಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ನೀವು ಹೇಳಿದ್ರಿ ಈ ಮಹಿಳೆಯರಿಗೆ ಹೆಚ್ಚಿನ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಎಲ್ಲ ಅಂತ ಮಾಡ್ತಾ ಇದ್ದೀವಿ, ಆದ್ರೆ ಈ ಕ್ಷೇತ್ರದಲ್ಲಿ ನೀವು ಕಂಡಿರುವ ಪ್ರಮುಖ ಬದಲಾವಣೆ ಏನು, ಎಸ್ಪೆಷಲಿ ಫಾರ್ ದ ವಿಮೆನ್, ಯಾವ ಯಾವ ಸವಾಲುಗಳನ್ನ ಇನ್ನೂ ಉಳಿದಿದೆ ಅಥವಾ ಅವ್ರು ಎದುರಿಸ್ತಾ ಇದ್ದಾರೆ ಅಂತ, ಬೀಯಿಂಗ್ ಯು ಆಸ್ ಅ ವುಮೆನ್, ಏನ್ ಸವಾಲುಗಳನ್ನ ಎದುರಿಸ್ತೀರಾ ಅಥವಾ ಯಾರೋ ಒಬ್ಬ ಮಹಿಳಾ ಪತ್ರಕರ್ತೆ ಏನ್ ಸವಾಲುಗಳನ್ನ ಎದುರಿಸ್ತಾಳೆ ಅಂತ?
4: ಥ್ಯಾಂಕ್ ಯು ಶಾಂತಲಾ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶನ್. ನಿಮ್ಗೆ ಗೊತ್ತು, ಇದರ ಆನ್ಸರ್ ನಿಮ್ಗೆ ಗೊತ್ತು, ನೀವು ಮಹಿಳೆ ಒಂದು ಆರ್ ಜಿ ಆಗಿದ್ದೀರಾ ಆ್ಯಂಡ್ ಐ ಹ್ಯಾವ್ ಬೀನ್ ಅ ಜರ್ನಲಿಸ್ಟ್, ಸೊ ನಮ್ಗೆ ಗೊತ್ತಿದೆ ನಮ್ಮ ಮುಂದೆ ಏನೇನು ಚಾಲೆಂಜಸ್ ಇರ್ತವೆ ಅಂತ. ಸೊ ಎನಿ ವಿಮೆನ್, ಎನಿ ಮೀಡಿಯಾ ಇರಲಿ ಅಥವಾ ಎನಿ ಪ್ರೊಫೆಷನ್ ಇರಲಿ, ದ ಪ್ರಾಬ್ಲಮ್ಸ್ ಆ್ಯಂಡ್ ಚಾಲೆಂಜಸ್ ಆರ್ ಸೇಮ್ ಫಾರ್ ಎವ್ರಿ ವಿಮೆನ್ ಅಲ್ವಾ? ಸೊ ಜರ್ನಲಿಸಮ್ ಮೀಡಿಯಾದಲ್ಲಿ ವಿಮೆನ್ ಆರ್ ನೌ ಗೆಟಿಂಗ್ ಯುನೋ major jobs. Women are not just confined to desk. They are coming out. Our investigative journalists martta idare, avaru idu maadabodu anta one confidence ಬರ್ತಾ ಇದೆ, ಎಡಿಟರ್ಸ್ ಅವ್ರ ಮೇಲೆ ವಿಶ್ವಾಸ ಇಡ್ತಾರೆ. ಸೊ ಮೊದಲು ಸ್ವಲ್ಪ ಯುನೋ ದೇ ವರ್ ಜಸ್ಟ್ ಗಿವನ್ ವೆರಿ ಲೆಸ್ ಇಂಪಾರ್ಟೆಂಟ್ ವರ್ಕ್. ಈಗ ಮಹಿಳೆಯರು ತುಂಬ ಎಸ್ಪೆಷಲಿ ಕನ್ನಡ ಮೀಡಿಯಾದಲ್ಲಿ ವಿಮೆನ್ ಆರ್ ಗೆಟಿಂಗ್ ಮೋರ್ ಬೋಲ್ಡರ್ ಆ್ಯಂಡ್ ಗುಡ್ ಪೊಸಿಷನ್ಸ್ ಆಲ್ಸೋ. ಸಮ್ ಆರ್ ಲೀಡಿಂಗ್, ಲೈಕ್ ವಿ ಹ್ಯಾವ್ ವಿ ಹ್ಯಾಡ್ ಆರ್ ಪೂರ್ಣಿಮಾ ಮೇಡಮ್ ಹೂ ವಾಸ್ ಹೆಡಿಂಗ್ ದ ಫಸ್ಟ್ ವುಮನ್ ಇನ್ ಕರ್ನಾಟಕ, ಉದಯವಾಣಿ ಎಡಿಟರ್ ಆಗಿದ್ರು. ಸೊ ಆ ಥರ ಇನ್ನೊಂದು ದೇ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ವೇರ್ ವಿಮೆನ್ ಆರ್ ಲೀಡಿಂಗ್ ದಿ ಆರ್ಗನೈಸೇಷನ್ಸ್, ಲೈಕ್ ಶಾಂತಲಾ ಇಸ್ ಹೆಡಿಂಗ್ ಕಸ್ತೂರಿ ಮ್ಯಾಗ್ಝೀನ್, ರಶ್ಮಿ ಇಸ್ ಹೆಡಿಂಗ್ ಸುಧಾ. ಸೊ ನಾವು ನೋಡಿ ದೇ ಆರ್ ಆಲ್ ಆನ್ ದ ಟಾಪ್ ಪೊಸಿಷನ್ಸ್, ಸೊ ದೇ ಆರ್ ಆಲ್ ಇನ್ಸ್ಪೈರಿಂಗ್ ಅದರ್ಸ್ ಟು ಕಮ್ ಅಪ್. ಬಟ್ ಆದ್ರೆ ಇದರ ಕೆಲವು ಬೇಸಿಕ್ ಇಶ್ಯೂಸ್ ಇನ್ನೂ ಇವೆ. ಲೈಕ್ ಮೋಸ್ಟ್ ಆಫ್ ದಿ ವಿಮೆನ್ ನಾವು ಟ್ರೈನಿಂಗ್ ಕರಿತೀವಿ ಸಮ್ ಟೈಮ್ಸ್, ಇನ್ಫೋಸಿಸ್ ಟ್ರೈನಿಂಗ್, ಇನ್ ಕ್ಯಾಂಪಸ್ ಟ್ರೈನಿಂಗ್ ಇದೆ, ಫಸ್ಟ್ ರಿಪ್ಲೈ ಬರೋದು ಮೇಡಮ್ ರಜಾ ಸಿಗಲ್ಲ. ದಟ್ ಈಸ್ ದ ಫಸ್ಟ್ ಥಿಂಗ್, ರಜಾ ಎಲ್ಲಿ ಸಿಗಲ್ಲ, ಬರೀ ಆಫೀಸಿಂದ ಅಲ್ಲ, ಮನೆಯಿಂದ ರಜಾ ಬೇಕು ಅವ್ರಿಗೆ. ದೇ ಹ್ಯಾವ್ ಟು ಯುನೋ ಪ್ರೂಫ್ ಅಟ್ ಆಫೀಸ್ ಅಂಡ್ ಅಟ್ ಮನೆ ಆಲ್ಸೋ. ಸೊ ದೇ ಡ್ರಾಪ್ ಇಟ್. ಸೊ ದೇರ್ ಆರ್ ಬೇಸಿಕ್ ಡೊಮೆಸ್ಟಿಕ್ ಇಶ್ಯೂಸ್ ದಟ್ ಕಮ್ ಅಪ್ ಅಲಾಂಗ್ ವಿತ್ ದೇಮ್. ಸೊ ಮಹಿಳೆಯರಿಗೆ ಇಲ್ಲಿರೋ ಸೇಮ್ ಚಾಲೆಂಜಸ್ ಇದೆ, ಬಟ್ ಮೆನಿ ವಿಮೆನ್ ಆರ್ ಯುನೋ ದೇ ಆರ್ ಡೂಯಿಂಗ್ ದ ಯುನೋ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂಡ್ ದೇ ಆರ್ ಕಮಿಂಗ್ ಅಪ್ ಇನ್ ದಿಸ್ ಪ್ರೊಫೆಷನ್ ಅಂಡ್ ಐ ಆಮ್ ಶೋರ್ ದಟ್ ದೇ ವಿಲ್ ಇನ್ಸ್ಪೈರ್ ಯಂಗರ್ ವಿಮೆನ್ ಜರ್ನಲಿಸ್ಟ್. ಸೊ ಮೀಡಿಯಲ್ಲಿ ಮಹಿಳೆ ಪತ್ರಕರ್ತರ ಮೇಲೆ ಸ್ವಲ್ಪ ಜಾಸ್ತಿ ವಿಶ್ವಾಸ ಮಾಡ್ತಾರೆ, ಎಡಿಟರ್ಸ್ ಗೊತ್ತಾಗ ಕೆಲಸ ಚೆನ್ನಾಗಿ ಮಾಡ್ತಾರೆ, ಡೆಡಿಕೇಟೆಡ್ ಮಾಡ್ತಾರೆ. ಸೊ ಆಸ್ ಎ ಜರ್ನಲಿಸ್ಟ್ ಐ ಹ್ಯಾವ್ ವರ್ಕ್ಡ್ ಇನ್ ಡಿಫ್ರೆಂಟ್ ಮೀಡಿಯಾಸ್, ನಾವು ಪ್ರಿಂಟ್ ಮೀಡಿಯಾ ಮಾಡಿದೆ, ಎಲೆಕ್ಟ್ರಾನಿಕ್ ಮೀಡಿಯಾನು ಮಾಡಿದೆ. ಸೊ ದೇರ್ ಇಸ್ ನೋ ಸ್ಟಾಪಿಂಗ್, ಬಟ್ ಯು ಹ್ಯಾವ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್. ನೀವು ಬರಬೇಕು, ನಾನು ಮಾಡ್ತೀನಿ ಅಂತ ನೀವು ತೋರಿಸ್ಬೇಕು. ಯು ಹ್ಯಾವ್ ಟು ಬಿ ಬೋಲ್ಡ್, ಯು ಹ್ಯಾವ್ ಟು ಗ್ರ್ಯಾಬ್ ದಟ್ ಆಪರ್ಚುನಿಟಿ, ಮತ್ತೆ ಯು ಶುಡ್ ಯು ನೋ ಕಮ್ ಫಾರ್ವರ್ಡ್ ಅಂಡ್ ಸೇ ಐ ಕ್ಯಾನ್ ಡೂ ಇಟ್. ಸೊ ದೆನ್ ದೇರ್ ಇಸ್ ನೋ ಸ್ಟಾಪಿಂಗ್ ಫಾರ್ ಯು. ಯು ವಿಲ್ ಗೆಟ್ ಆಪರ್ಚುನಿಟೀಸ್, ಯು ವಿಲ್ ಕಮ್ ಅಪ್ ವಿತ್ ಆಸ್ ಎ ನೇಮ್ಡ್ ಫ್ಯೂ ವಿಮೆನ್, ಯು ಕ್ಯಾನ್ ಕಮ್ ಅಪ್ ಲೈಕ್ ದೆಮ್ ಆಲ್ಸೋ.
3: ಕರೆಕ್ಟ್ ಮ್ಯಾಮ್, ನೀವು ಹೇಳಿದಾಗೆ ಇವಾಗ ನಮ್ಮ ಕೇಳುಗರು ಏನಾದ್ರು ಕೇಳಿಸ್ಕೊಂತ ಇದ್ರೆ, ಅದರಲ್ಲೂ ಎಸ್ಪೆಷಲಿ ಹುಡುಗಿಯರಿದ್ರೆ ಅವರು ಕೂಡ ಖಂಡಿತವಾಗ್ಲೂ ಈ ಜರ್ನಲಿಸಂ ಫೀಲ್ಡಿಗೆ ಬರಲೇಬೇಕು, ಬಂದು ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟು ತಾವು ಕೂಡ ನಾವ್ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡ್ತಾ ಇದಾರೆ. ಸೊ ಇವಾಗ ಎಲ್ಲಾ ಕಡೆ ಈಕ್ವಾಲಿಟಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ನಿಮ್ ಜೊತೆ ಇನ್ನಷ್ಟು ಮಾತನ್ನ ಆಡ್ತೀನಿ, ಮುಂದುವರಿಸ್ತೀನಿ ಒಂದು ಸಣ್ಣ ಹಾಡಿನ ನಂತರ.
4: ಥ್ಯಾಂಕ್ ಯು.

0: ನಾವು ಸಾಕ್ತಾ ಇದ್ದೀವಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಆಯಿಷಾ ಖಾನಮ್ ಅವರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ. ನಾಳೆ ಪತ್ರಿಕಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ, ಇದೇ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗೆ ನಾವು ನಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ, ಹಾಗೆ ನಮ್ಮ ಓದುಗರು ಕೂಡ ನಮ್ಮ ಕೇಳುಗರು ಕೂಡ ನಮಗೆ ಕಳಿಸಿದ್ದಾರೆ. ದಿನಪತ್ರಿಕೆ ಓದುವ ಹವ್ಯಾಸ ಶಬ್ದಕೋಶವನ್ನು ತುಂಬಾ ಹೆಚ್ಚಿಸುತ್ತೆ ಮತ್ತು ಭಾಷಾ ಜ್ಞಾನ ಗಟ್ಟಿಗೊಳಿಸುತ್ತೆ ಅಂತ ಅವರು ನಮಗೆ ಕಸ್ತೂರಿ ಅವರು ನಮಗೆ ಸಂದೇಶ ಕಳಿಸಿದ್ರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ಹೆಚ್ ಎಲ್ ಬಸವರಾಜ ಅರಸೀಕೆರೆ ಹಾಸನ ಜಿಲ್ಲೆಯಿಂದ. ಈ ಪತ್ರಿಕೆಯಿಂದ ಪತ್ರಿಕೆ ಓದೋದ್ರಿಂದ ಇಡೀ ವ್ಯಕ್ತಿತ್ವನೇ ಅವ್ರದ್ದು ಬದಲಾಯಿತು ಅಂತ. ಆದ್ರೆ ನನ್ನ ಪ್ರಶ್ನೆ ಏನ್ ಗೊತ್ತಾ ಮೇಡಮ್, ಇವಾಗ ನಿಮ್ಗೆ ಈಗಿನ ಮಕ್ಕಳು ನೀವು ನೋಡಿದ್ರೆ ಯೂತ್ ಆಗಿರ್ಬೋದು, ಅವರು ಯಾವಾಗ್ಲೂ ಟಿವಿ ಫೋನು ಅಥವಾ ನ್ಯೂಸ್ ಓದೋದನ್ನು ಇದರಲ್ಲೇ. ಹಾಗಾಗಿ ಈ ಪ್ರಿಂಟ್ ಮೀಡಿಯಾನ ಉಳಿಸ್ಕೊಳ್ಳುವಂತಹ ಸವಾಲು ಬಹಳಷ್ಟು ಬರಬಹುದಾ ಅಂತ. ಬಿಕಾಸ್ ಪೇಪರ್ ದಿನ ಮನೆಗೆ ಬರುತ್ತೆ, ಆದ್ರೆ ಯಾರು ಓದ್ತಾರೆ ಅಂತ ನೋಡಿದ್ರೆ ಈ ಮಿಡಲ್ ಏಜು ಓಲ್ಡ್ ಏಜು ಯಂಗ್ ಆಗಿರೋ ಮಕ್ಕಳಾಗಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಪೇಪರ್ನ ತೆಗೆದು ಕೂಡ ನೋಡಲ್ಲ. ಏನ್ ಹೇಳ್ತೀರಾ ಮತ್ತೆ ಇದನ್ನ ಹೇಗೆ ಸರಿಪಡಿಸಬಹುದು ಅಂತ ನೀವು ಹೇಳ್ಬೋದು?
1: ಹೌದು, ಇದು ಒಂದು ದೊಡ್ಡ ಚಾಲೆಂಜ್, ನಮ್ಮ ವೃತ್ತಿಯಲ್ಲಿ ದೊಡ್ಡ ಚಾಲೆಂಜ್ ಇದು. ಮತ್ತೆ ಈ ಆಟಿಟ್ಯೂಡ್ ಇಂದ ನಮ್ಮ ನ್ಯೂಸ್ ಪೇಪರ್ ಇಂಡಸ್ಟ್ರಿಯಲ್ಲಿ ರೆವಿನ್ಯೂ ಮಾಡೆಲ್ ಕೂಡ ಚೇಂಜ್ ಆಗ್ತಾ ಇದೆ. ಏನೋ ಆರ್ಥಿಕ ಏನೋ ನಷ್ಟ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಇದನ್ನ ನಾವು ಎದುರಿಸಬೇಕಾಗಿದೆ, ಇದನ್ನ ದೊಡ್ಡ ಸವಾಲ್ ಅಂತ ನಾವು ಬಿಡಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ತುಂಬಾ ಪ್ರಯಾಸ ಮಾಡಬೇಕು ನಾವು. ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ನ್ಯೂಸ್ ಪೇಪರ್ ರೀಡಿಂಗ್. ನಾವು ಸ್ಕೂಲಲ್ಲಿ ಇದ್ದಾಗ ನಮ್ಮ ಸ್ಕೂಲಲ್ಲಿ ಅಸೆಂಬ್ಲಿಯಲ್ಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಓದ್ತಾ ಇದ್ವಿ ನಾವು. ಸೊ ಈಗ ಅದು ಮತ್ತೆ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಪ್ಲಾನ್ ಇತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಐ ಥಿಂಕ್ ನೋಟ್ ಕಳಿಸಿದ್ರು ಈ ಸ್ಕೂಲ್ಸಲ್ಲಿ ನ್ಯೂಸ್ ಪೇಪರ್ ಓದಬೇಕು ಪ್ರತಿದಿನ ಅಂತ. ಬೇರೆ ರಾಜ್ಯದಲ್ಲಿ ಉತ್ತರ ಭಾರತದಲ್ಲಿ ಇದೆ, ಕೆಲವು ರಾಜ್ಯಗಳಲ್ಲಿ ಇದೆ. ಸೊ ಈ ಥರ ಹ್ಯಾಬಿಟ್ ಡೆವಲಪ್ ಮಾಡಬೇಕು ಮಕ್ಕಳಲ್ಲಿ, ಸ್ಟೂಡೆಂಟ್ಸಲ್ಲಿ, ಸ್ಪೆಷಲಿ ಪ್ಲಸ್ 11 ಪ್ಲಸ್ 2. ಸೊ ನಮ್ಮ ಅಕಾಡೆಮಿ ಕಡೆಯು ಕೆಲವು ಇನ್ಸ್ಟಿಟ್ಯೂಷನ್ಸ್ ಇವೆ, ಕಾಲೇಜ್ ಜರ್ನಲಿಸಮ್ ಕಾಲೇಜ್ ಲೈಕ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಮಾಸ್ ಕಮ್ಯುನಿಕೇಷನ್, ಅವರು ಬಂದು ನಮ್ಮ ಜೊತೆ ಅಕಾಡೆಮಿ ಜೊತೆ ಸೇರಿ ನಾವು ಈ ಹ್ಯಾಬಿಟ್ ಎಲ್ಲ ಸ್ಕೂಲ್ಸ್ ಕ್ಯಾಂಪಸ್ಸಲ್ಲಿ ಏನೋ ಇನಿಷಿಯೇಟ್ ಮಾಡೋಣ ಅಂತ. ಸೊ ನಾವು ಈ ವರ್ಷ ಅಕಾಡೆಮಿಯಿಂದ ಬ್ಯಾಕ್ ಟು ಸ್ಕೂಲ್ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಿಲ್ ಬಿ ಅ ಇನಿಷಿಯೇಟ್ ಗುಡ್ ಇನಿಷಿಯೇಟಿವ್. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಕಾಲೇಜಲ್ಲಿ ಇದ್ದಾಗ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ನಮ್ಮ ಒಬ್ರು ಪ್ರೊಫೆಸರ್ ಹೂಸ್ ನೋ ಮೋರ್, ಪ್ರೊಫೆಸರ್ ಅಶೋಕ್ ಕುಮಾರ್ ಹೇಳ್ತಾ ಇದ್ರು, ಡೋಂಟ್ ಶೇರ್ ಯುವರ್ ನ್ಯೂಸ್ ಪೇಪರ್. ನೀವು ಟ್ರೈನಲ್ಲಿ ಹೋಗ್ತಾ ಇರ್ತೀರ, ಒಂದು ನ್ಯೂಸ್ ಪೇಪರ್ ಅಲ್ಲಿ 10 ಜನ ಓದ್ತಾರೆ. ಸೊ ಡೋಂಟ್ ಶೇರ್ ನ್ಯೂಸ್ ಪೇಪರ್. ಅವ್ರಿಗೆ ಬೇಕಾದ್ರೆ ಬೈ ಮಾಡಕ್ಕೆ ಹೇಳಿ, ಖರೀದಿಸಿ ಅಂತ ಹೇಳಿ ಅವ್ರಿಗೆ, ಅಥವಾ ನೀವು 2 ರುಪೀಸ್ ಸ್ಪೆಂಡ್ ಮಾಡಿ ಅವ್ರಿಗೆ ನ್ಯೂಸ್ ಪೇಪರ್ ಕೊಡಿ. ಸೊ ಆ ಥರ ಏನೋ ವಿ ಹ್ಯಾವ್ ಟು ಡೆವಲಪ್ ಸಮ್ ಇಂಟ್ರೆಸ್ಟಿಂಗ್ ಇನ್ನೋವೇಟಿವ್ ಐಡಿಯಾ. ಸೊ ರೀಡ್ ಯುವರ್ ಓನ್ ನ್ಯೂಸ್ ಪೇಪರ್, ಡೋಂಟ್ ಯುನೋ ಶೇರ್ ಯುವರ್ ನ್ಯೂಸ್ ಪೇಪರ್. ಆ ಥರ ಒಂದು ಏನೋ ಪ್ಯಾಷನ್ ಬರುತ್ತೆ, ನೀವು ಓನರ್ಶಿಪ್ ಆಗುತ್ತೆ, ನಾನು ಇದು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ ಅಂತ. ಸೊ ಅದು ಒನ್ ಏನೋ ಎಫರ್ಟ್ ಮಾಡಬೇಕಾಗಿದೆ. ಐ ವಾಸ್ ಜಸ್ಟ್ ರೀಡಿಂಗ್ ಒನ್, ದಿಸ್ ಇಸ್ ಅ ಜೆನ್ಜಿ ಜನರೇಷನ್ ಅಲ್ವಾ ಶಾಂತಲ. ಸೊ ದಿಸ್ ಜೆನ್ಜಿ ಇಸ್ ಅ ಮಿರಾಕ್ಯುಲಸ್ ಜನರೇಷನ್. ನಾವು ದೇ ಆರ್ ವೆರಿ ಸ್ಮಾರ್ಟ್ ಆ್ಯಂಡ್ ದೇ ಕ್ಯಾನ್ ಬೀಟ್ ಎನಿ ಒನ್ ವಿತ್ ಟೆಕ್ನಾಲಜಿ. ನಾನು ಒಂದು ಸ್ಟೋರಿ ಓದ್ತಾ ಇದ್ದೆ, ಒಂದು 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದೆ. ಆ ವೆಬ್ಸೈಟಲ್ಲಿ ಗವರ್ಮೆಂಟ್ ಸ್ಪೆಂಡಿಂಗ್ ಹೇಗೆ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಎಷ್ಟು ಫಂಡ್ ಸ್ಪೆಂಡ್ ಬರೀ ಅಷ್ಟು ಇನ್ಫಾರ್ಮೇಶನ್ ಕೊಡೋಕೆ ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಲೈಕ್ ಜರ್ನಲಿಸ್ಟ್ ಮಾಡೋ ಕೆಲಸ ಇದು. ಸೊ ಅಷ್ಟು ಸ್ಮಾರ್ಟ್ ಇದ್ದಾರೆ, ದೇ ಆರ್ ವೆರಿ ಸ್ಮಾರ್ಟ್. ಸೊ ಫಾರ್ ದೆಮ್ ಯುನೋ ಇಟ್ ಈಸ್ ಓಕೆ ಇಫ್ ಯು ಗಿವ್ ದೆಮ್ ಫುಲ್ ನ್ಯೂಸ್ ಪೇಪರ್ ಆನ್ ಟೆಕ್ನಾಲಜಿ, ಬಟ್ ಗಿವ್ ದೆಮ್ ನ್ಯೂಸ್, ಗಿವ್ ದೆಮ್ ಪ್ರಾಪರ್ ನ್ಯೂಸ್. ಸಮಟೈಮ್ಸ್ ವಿ ಆಲ್ಸೋ ಹ್ಯಾವ್ ಟು ಲುಕ್ ಬ್ಯಾಕ್, ನಾವು ಏನು ಕೊಡ್ತಾ ಇದೀವಿ ಅವರು ಓದಕ್ಕೆ, ಬರೀ ಕ್ರೈಮ್ ಸ್ಟೋರೀಸ್, ಬರೀ ಮನೆ ಜಗಳ ಯುನೋ ಅವ್ರಿಗೆ ಒಂದು ಕೊಡ್ತಾ ಇದೀವಿ ನಾವು ಸ್ಟೋರಿ ಮಾಡಿ. ಸೊ ವಿ ಆಲ್ಸೋ ಹ್ಯಾವ್ ಟು ಡೆವಲಪ್ ಗುಡ್ ಕಂಟೆಂಟ್ ಸೊ ದಟ್ ಅವರು ಬರಬೇಕು ನಿಮ್ಮ ನ್ಯೂಸ್ ಪೇಪರ್ ಓದಬೇಕು. ವಿತೌಟ್ ರೀಡಿಂಗ್ ದಟ್ ನ್ಯೂಸ್ ಪೇಪರ್, ಅವರು ನ್ಯೂಸ್ ಪೇಪರ್ ಓದಿಲ್ಲ ಅಂದರೆ ರೆಸ್ಟ್ಲೆಸ್ ಆಗಬೇಕು. ಸೊ ನಾವು ನಮ್ಮ ಕಡೆಯಿಂದನೂ ಪ್ರಯತ್ನ ಮಾಡಬೇಕು. ಸೊ ಆ ಥರ ಇನಿಷಿಯೇಟಿವ್ ಇದ್ದರೆ ಸೊ ದ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ವಿಲ್ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್ ಆ್ಯಂಡ್ ದ ನ್ಯೂಸ್ ಪೇಪರ್ ಇಂಡಸ್ಟ್ರಿ ವಿಲ್ ಯುನೋ ಪರ್ಹ್ಯಾಪ್ಸ್ ಹ್ಯಾವ್ ಮೋರ್ ಸರ್ಕ್ಯುಲೇಷನ್ ಆ್ಯಂಡ್ ಮೋರ್ ನ್ಯೂಸ್ ಪೇಪರ್ಸ್, ನ್ಯೂ ನ್ಯೂಸ್ ಪೇಪರ್ಸ್ ಆಲ್ಸೋ ಕ್ಯಾನ್ ಕಮ್ ಅಪ್, ದೇರ್ ಇಸ್ ಲಾಟ್ ಆಫ್ ಸ್ಪೇಸ್. ಸೊ ಸಿ ಬೇಸಿಕಲಿ ಇಟ್ ಆಲ್ ಹ್ಯಾಸ್ ಟು ಬಿ ಅಬೌಟ್ ಗಿವ್ ದೆಮ್ ಟ್ರೂತ್, ಗಿವ್ ದೆಮ್ ಇನ್ಫಾರ್ಮೇಶನ್ ವಿಚ್ ಇಸ್ ಟ್ರೂ. ಡೋಂಟ್ ಥಿಂಕ್ ನ್ಯೂಸ್ ಪೇಪರ್ ಇಸ್ ಜಸ್ಟ್ ಒನ್ ಯುನೋ ಭೇಲ್ಪುರಿ ಪ್ಯಾಕ್ ಮಾಡುವ ಪೇಪರ್ ಥರ ಟ್ರೀಟ್ ಮಾಡಬೇಡಿ. ನಮ್ಮ ಕಂಟೆಂಟ್ ಹಾಗೆ ಆಗ್ತಾ ಇದೆ ಕೆಲವು ನ್ಯೂಸ್ ಪೇಪರ್ಸಲ್ಲಿ, ನಿಜ ಹೇಳಬೇಕಂದ್ರೆ. ಸೊ ಕಂಟೆಂಟ್ ಚೆನ್ನಾಗಿದ್ರೆ, ಕಂಟೆಂಟ್ ಇಸ್ ದ ಕಿಂಗ್ ಇನ್ ಎನಿ ಇಂಡಸ್ಟ್ರಿ. ಸೊ ಇನ್ ನ್ಯೂಸ್ ಪೇಪರ್ ಆಲ್ಸೋ ಇಫ್ ಯು ಹ್ಯಾವ್ ಗುಡ್ ಕಂಟೆಂಟ್, ಯಂಗ್ ಜನರೇಷನ್ ವಿಲ್ ರೀಡ್ ಇಟ್, ದೇ ಆರ್ ಟೂ ಸ್ಮಾರ್ಟ್ ಆಸ್ ಐ ಸೆಡ್.
0: ಕರೆಕ್ಟ್ ಮೇಡಮ್, ಮತ್ತಷ್ಟು ನಿಮ್ ಜೊತೆ ಮಾತಾಡ್ತೀನಿ. ಹೌದು, ನೀವು ಹೇಳಿದಾಗೆ ನಾವು ನ್ಯೂಸ್ ಪೇಪರ್ನ ಕೈಯಲ್ಲಿ ಫೀಲ್ ಮಾಡೋ ಓದ ಇದೆಯಲ್ಲ ಒಂದು ಅನುಭೂತಿ, ಅದು ಟೋಟಲಿ ಡಿಫ್ರೆಂಟ್ ಆಗಿರೋದು. ಎಷ್ಟೇ ಡಿಜಿಟಲ್ ಓದಿದ್ರು ಬೆಳಿಗ್ಗೆ ಎದ್ದು ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು ನ್ಯೂಸ್ ಪೇಪರ್ನ ಕೈಯಲ್ಲಿ ಹಿಡಿದು ಕಾಫಿ ಕುಡಿತಾ ಓದಿದ್ರೆ ಅವರ ದಿನಚರಿ ಸ್ಟಾರ್ಟ್
1: ಆಗ್ತದೆ.
0: ಅದೇ ಮತ್ತೆ ಜನರೇಷನ್ ನೆಕ್ಸ್ಟ್ ನಮ್ಮ ಜೆನ್ಜಿ ಜನರೇಷನ್ ಅಲ್ಲೂ ಸ್ಟಾರ್ಟ್ ಆಗ್ಬೇಕು. ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಇದನ್ನು ಕೂಡ ಇನ್ನು ಮುಂದೆ ವರ್ಸ್ತಾ ನಾವು ಇನ್ನೊಂದು ಹಾಡನ್ನ ಕೇಳಿ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ ಮ್ಯಾಮ್.

0: ಆಯಿಷಾ ಖಾನಂ ಅವ್ರ ಜೊತೆ ನಾವು ಸಂವಾದ ನಡೆಸ್ತಾ ಇದ್ವಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಆಯಿಷಾ ಖಾನಂ ಮೇಡಮ್ ಅವರ ಊರಿನಿಂದನೇ ಕಲಬುರ್ಗಿ, ನಿಮ್ಮ ಊರು ಕೂಡ ಕಲಬುರ್ಗಿ, ಹಾಗೆ ಕಲಬುರ್ಗಿಯಿಂದ ನಮ್ಗೆ ಸಂದೇಶ ಬಂದಿದೆ, ಅವರು ಕೂಡ ಗೀತಾ ಜೋಶಿ ಅಂತ. ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ಇಂದಿನ ಯುವಜನತೆ ದಿನಪತ್ರಿಕೆ ಓದೋದು ತುಂಬಾನೇ ಕಡಿಮೆ, ನಾವು ಹಿರಿಯರು ಪಾಲಿಸ್ತಾ ಬಂದ್ರೆ ಬಹುಶಃ ಮಕ್ಕಳು ಕೂಡ ಇದನ್ನ ಮಾಡಬಹುದು ಅಂತ ನಮ್ಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಕೂಡ ಚನ್ನಪಟ್ಟಣದಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಸಂದರ್ಶನ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರು. ಹಾಗೆ ಕ್ವಿಕ್ ರೌಂಡ್ ಆಗಿ ಮುಗಿಸ್ಬೇಕು ಅಂದ್ರೆ ಒಂದು ರಾಪಿಡ್ ಫೈರ್ ರೌಂಡ್ ರಶ್ಮಿ ಅವರು ಮೇಡಮ್ಗೆ ಕೇಳ್ತಾ ಇದ್ದೀನಿ. ಸೊ ಮೇಡಮ್, ಪತ್ರಿಕೆ ಅಥವಾ ಡಿಜಿಟಲ್ ಮಾಧ್ಯಮ ಎರಡರಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ?
1: ಪತ್ರಿಕೆ.
0: ಸೂಪರ್ಬ್,
1: ಫಸ್ಟ್ ಲವ್.
0: ಫಸ್ಟ್ ಲವ್, ಓ ವೆರಿ ನೈಸ್. ಓಕೆ, ಸೊ ಆಯಿಷಾ ಮೇಡಮ್ಗೆ ಪತ್ರಿಕೆ ಇಸ್ ದ ಫಸ್ಟ್ ಲವ್, ಸೋ ಟ್ರೂ. ಸುದ್ದಿ ಓದುವ ಮೊದಲು ಕಾಫಿನಾ ಅಥವಾ ನಂತರ ಕಾಫಿನಾ?
1: ಸುದ್ದಿ ಜೊತೆ ಇದ್ರೆ ಚೆನ್ನಾಗಿರುತ್ತೆ.
0: ಸೂಪರ್ ಆನ್ಸರ್, ಇದಂತೂ ಇನ್ನೂ ವಂಡರ್ಫುಲ್ ಆನ್ಸರ್. ಕರೆಕ್ಟ್ ಮ್ಯಾಮ್. ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾದ ಒಬ್ಬ ಕನ್ನಡ ಪತ್ರಕರ್ತರ ಹೆಸರು ಏನಾದ್ರು ಹೇಳಬೇಕು ಅಂದ್ರೆ?
1: ಒಬ್ಬ ಹೇಳಬೇಕು ತುಂಬಾ ಕಷ್ಟ.
0: ಓಕೆ,
1: ಅಟ್ ಲೀಸ್ಟ್ ಟೂ ಹೇಳ್ತೇನೆ, ಗಿವ್ ಮಿ ಚಾನ್ಸ್. ಟಿ ಎಸ್ ಆರ್ ಅಂಡ್ ಲಂಕೇಶ್.
0: ಓಹೋ, ವೆರಿ ನೈಸ್. ಮತ್ತೆ

0: ಚಾಲೆಂಜಿಂಗ್ ಟಾಸ್ಕ್, ತುಂಬಾ ಜವಾಬ್ದಾರಿಯಾದ ಕೆಲಸ, ಮತ್ತೆ ಎಕ್ಸೈಟಿಂಗ್, ಅಂಡ್ ಇಟ್ ಈಸ್ ಸಮಥಿಂಗ್ ವಿಚ್ ಯು ನೋ ಯು ಸ್ಟ್ಯಾಂಡ್ ಆಸ್ ಅ ವಾಯ್ಸ್ ಫಾರ್ ದಿ ಪೀಪಲ್.
1: ಕರೆಕ್ಟ್ ಮೇಡಮ್, ಬಹಳ ನಿಮ್ಮ ನಮ್ಮ ರ್ಯಾಪಿಡ್ ಫೈರ್ ಕ್ವಶನ್ಸ್ ನ ನೀವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಶಂಕರ್ ನಾರಾಯಣ್ ಸರ್ ಅವ್ರು ಕೂಡ ಇಲ್ಲಿದ್ದಾರೆ, ನೀವು ಕೂಡ ಇಲ್ಲಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಬಹಳನೇ ಸಂತೋಷ ಆಯಿತು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಆಯಿಷಾ ಖಾನಂ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮದ ಡೈರೆಕ್ಟರ್ ಅವ್ರಿಗೂ ಕೂಡ, ಡಾಕ್ಟರ್ ಎ ಶಂಕರ ನಾರಾಯಣ ಅವ್ರಿಗೂ ಕೂಡ ಅನಂತ ಅನಂತ ವಂದನೆಗಳು. ಹಾಗೆ ನಮಗೆ ಮೆಸೇಜ್ ಕಳಿಸಿದ್ದಂತಹ ಅನೇಕರಿದ್ರು, ಆ ಮೆಸೇಜ್ಗಳನ್ನೆಲ್ಲ ಓದಿದ್ವಿ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಎಲ್ಲರಿಗೂ ಅರ್ಥಪೂರ್ಣ ಕರ್ನಾಟಕ ಪತ್ರಿಕಾ ದಿನದ ಶುಭಾಶಯಗಳು.
0: ಧನ್ಯವಾದ ಶಾಂತಲ, ನೀವು ಬನ್ನಿ ಪತ್ರಕರ್ತರ ದಿನಾಚರಣೆ ಸೆಲೆಬ್ರೇಟ್ ಮಾಡೋಣ. ಆದರೆ ಇವತ್ತೇ ನನಗೆ ಸೆಲೆಬ್ರೇಷನ್ ತರ ಇದೆ ನಿಮ್ಮ ಸ್ಟುಡಿಯೋ ಅಲ್ಲಿ. ಶಂಕರ್ ನಾರಾಯಣ್ ಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಲ್ಲೇ ಸೆಲೆಬ್ರೇಷನ್
2: ಸೇರಿ ಒಟ್ಟಾಗಿ ಸೆಲೆಬ್ರೇಷನ್ ಮಾಡೋಣ. ಈ ಹಂತದಲ್ಲಿ ನಮ್ಮ ಕೇಳುಗರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ?
0: I'm glad that you know I'm on air. Namma listeners, it's a proud moment. Akashwani 90 years complete martta ide. So idu ondu, you know, Akashwani has become not only Prime Minister's Man Ki Baat, it has become desh ki Man Ki Baat idu. So this is a radio medium which is what to say, which has its own
2: tradition
0: identity, and all the listeners I'm sure are dedicated and loyal to this. And we've been you know, All India Radio, if it is thriving for 90 years, it means that it is a loyal dedication by the viewers and the listeners in the age of you know, Netflix and all this you know, television revolution. So radio survives, and All India Radio perhaps is desh ki dhadkan antaralla hage desh ki dhadkan idu, and continue to do your good work. And thank you very much Shankar Narayan ji, you've been ವೆರಿ ಆಕ್ಟಿವ್ ಅಂಡ್ ಡೈನಮಿಕ್, ಆ್ಯಂಡ್ ಶಂಕರ್ ನಾರಾಯಣ್ ಜಿ ನಮ್ಮ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಕೂಡ. ಸೊ ಅವ್ರ ಐಡಿಯಾಸು ಇದೆ ಇದರಲ್ಲಿ. ಸೊ ಯಾ, ಸೊ ಥ್ಯಾಂಕ್ ಯು ಸೋ ಮಚ್
2: ಫಾರ್ ಗಿವಿಂಗ್ ಅಸ್ ಆಪರ್ಚುನಿಟಿ. ಸಂತೋಷ ಆಯಿಷಾ ಖಾನಂ ಅವರೇ, ಇಲ್ಲಿವರೆಗೆ ಬಂದು ನಮ್ಮ ಕೇಳುಗರೊಂದಿಗೆ ನಿಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದೀರಿ. ಬಹಳ ವಿಶೇಷವಾಗಿ ನಾಳೆ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸೊ ನಾವು ನೀವು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸಂಭ್ರಮಿಸೋಣ ಅನ್ನುವಂಥ
0: ಹೌದು
2: ಒಂದು ಸದಾಶಿವನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ನಮ್ಮ ಎಲ್ಲ ಕೇಳಕರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ನಮಸ್ಕಾರ.

ಇದುವರೆಗೆ FM 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಜಯ ಶ್ರೀ ಹಂಡೆ ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ. ಸಂತೋಷ್ ಇವರ ಧ್ವನಿಯಲ್ಲಿ ಕೇಳಿ.

ಈಗ ಕೇಳಿ ಉದಿತ್ ನಾರಾಯಣ ಹಾಗೂ ಅನುರಾಧ ಶ್ರೀರಾಮ್ ಇವರ ಧ್ವನಿಯಲ್ಲಿ ಅಯ್ಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್.

ಈಗ ಕೇಳಿ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಇವರ ಧ್ವನಿಯಲ್ಲಿ ನಿನ್ನಿಂದಲೇ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೀಶ್ ಶರ್ಮಾ, ಸಾಹಿತ್ಯ ಕೆ ಕಲ್ಯಾಣ್.

ಈಗ ಕೇಳಿ ಟಿಪ್ಪು ಇವರ ಧ್ವನಿಯಲ್ಲಿ ಬೃಂದಾವನ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ಕವಿರಾಜ್.

ಈಗ ಕೇಳಿ ಗುರುಕಿರಣ್ ಹಾಗೂ ಆರಾಧ್ಯ ಇವರ ಧ್ವನಿಯಲ್ಲಿ ಖುಷಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಗುರುಕಿರಣ್, ಸಾಹಿತ್ಯ ಕವಿರಾಜ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯವಾಗ್ತಲಿದೆ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮುಂದುವರಿಯಲಿವೆ.

0: ವಾಣಿ ಇಂದಿನಿಂದ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ಆರ್ ಭಟ್.
1: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂತಹ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇದನ್ನ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
2: ನಮಸ್ತೆ ಮೇಡಮ್, ಎಲ್ಲ ಕೇಳಿಗರಿಗೂ ನಮಸ್ಕಾರ.
1: ಸರ್, ಈ ಎಸ್ಐಆರ್ ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ ಎಸ್ಐಆರ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ ಎಸ್ಐಆರ್ ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಲೇ ಇದೆ.
2: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡಬಹುದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ ಎಸ್ಐಆರ್ ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತಗೊಂಡ್ರೆ 2002 ಲಾಸ್ಟ್ ಟೈಮ್ ಎಸ್ಐಆರ್ ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 ಎಸ್ಐಆರ್ ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026
1: ಮನೆಯಿಂದ ಮನೆಗೆ,
2: ಹೌದು, ಆವಾಗಿಂದ ಜುಲೈ 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಎಂದು ಕರಿತೀವಿ, ಅವರುಗಳು ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ತಗೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ August 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
1: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
2: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಇದು ಪಾರ್ಷಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನಿರ್ತದೆ ಅಂತ ಕೇಳಿದರೆ 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂದು ಕೇಳಿದ್ರೆ BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರ ವಿನಂತಿ ಮಾಡೋದು ಏನಂತ ಕೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಎರಡು ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದರೆ ಎರಡು ಫಾರ್ಮ್ ಕೊಡ್ತೀವಿ. ಆ ಎರಡು ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ಫಾರ್ಮಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ BLOಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ BLO ಹತ್ರ ಕೊಟ್ಟರೆ ಒಂದು ಫಾರ್ಮ್ BLO ತೊಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು BLO ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ BLO ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ 2026 16 June ವರೆಗೂ ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವರು ಎಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ ವಿತರಣೆ ಮಾಡಬೇಕು. ದಟ್ ಇಸ್ ಎಸ್ಐಆರ್ ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ವೋಟರ್ ಲಿಸ್ಟನ್ನು ಮಾಡುವ ಕ್ರಮ.
1: ಹೌದು, ಕರ್ನಾಟಕದಲ್ಲಿ 5.5 crore ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
2: ಎಸ್ಐಆರ್ದ ಉದ್ದೇಶ ಏನಂದರೆ ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟಲ್ಲಿ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯದ. ಹಂಗಂದ್ರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದರೆ ಯಾರಂದು ಕೇಳಿದರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 ವಯಸ್ಸು ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತಗೊಂಡು ವಜಾ ಆಗಿರಬಾರ್ದು. ಸೊ ಈ ನಾಲ್ಕು ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದ್ರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಗೆ 18 ವಯಸ್ಸು ಪೂರ್ತಿ ಇದ್ದಾರೋ, ಕನ್ನಡ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗಬಹುದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಶನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂತ ಏನು ಕೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಸೆಟ್ ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದ್ರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
1: 100,000 ಜನ ಇದ್ದಾರೆ.
2: ಹೌದು, ಹೆಚ್ಚು ಕಡಿಮೆ ಒಂದು 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಲಲ್ಲಿ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಬಹುದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನು ಸೇರಿ ಸುಮಾರು ಈಗಾಗಲೇ 115,000 ಬೂತ್ಲ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ
1: ನಮ್ಮಲ್ಲಿರುವ
2: ಮತ ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸ್ ಅನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದ್ರೆ ಇದು ತುಂಬಾ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
1: ಅನುಮಾನಗಳು
2: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
1: ಈ ಹಿಂದೆ 2002
2: ಕೊನೆಯ ಸೇರಾಗಿರುವ
1: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
2: ಹೌದು,
1: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮೆದುರಿಗಿರುವಂತಹ ಸವಾಲ್ ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
2: ಹೌದು ಮೇಡಮ್, ಹೌದು.
1: ಮತ್ತೆ ಯಾರೊಬ್ಬರು ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನು ಇದರಲ್ಲಿ ಒಳಪಡಿಸಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
2: ಮೆಕ್ಯಾನಿಸಂ
1: ಮಾಡ್ಕೋಬೇಕಾಗುತ್ತೆ, ಅದನ್ನ ಹೇಗೆ ಮಾಡ್ಕೊಂಡಿದ್ದೀರಾ?
2: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ SIR. ಕಳೆದ SIR ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,000,000 ಇತ್ತು, ಈಗ ಇರುವ ಮತದಾರರ ಸಂಖ್ಯೆ 5,56,000 ಇದೆ ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಅಂಶಗಳು ಏನಂದ್ರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದೀವಿ. ಹಂಗಂದ್ರೆ ಯಾಕೆ ಅದು ಬೇಕಂತ ಕೇಳಿದ್ರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟ್ ಅಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದ್ರೆ ಬಾಕಿ ಟೈಮಲ್ಲಿ ಪೂರ ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಪ್ರೊಬೇಟಿವ್ ಪ್ರೂಫ್ ಆರ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದೀವಿ ಅಂತ ಕೇಳಿದ್ರೆ, ಕನ್ನಡ ರಾಜ್ಯದಲ್ಲಿರುವ ಸುಮಾರು 5,54,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟ ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದೀವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ BLOಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನ ಹೇಳ್ತಾರೆ. 2002 ಇವ್ರ ಹೆಸರು ಎಲ್ಲಿ ತರಬೇತಿ ಕೊಟ್ಟಿದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ BLO ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದು ಏನಂದ್ರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ ಇಂದ ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡುವ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕೊಳ್ಳಿ, ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ ಬೇಲ್ ಓದ್ರ ಕೇಳಿದ್ರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಲಿಕ್ಕೆ. ಸೊ ಈ ವಿಷಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಆ ಮತದಾರರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಬಿಬಿಎಂಪಿ ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25-26 ತನಕನೂ ಮುಂದುವರಿತಾನೆ.
1: ಇದರ ಜೊತೆಗೆ ಅದು
2: ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನಿಮರೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನಿಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನಿಮರೇಷನ್ ಫಾರ್ಮ್ ತಮ್ಮ ಮನೆಗೆ ಒಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ. ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬಿಎಲ್ಒ ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
1: ಈಗ ಫಾರ್ಮ್ ತಗೊಂಡು ಬಿಎಲ್ಒ ಪ್ರತಿ ಮನೆಗಳಿಗೆ ಹೋಗ್ತಾರೆ.
2: ಹೌದು.
1: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ, ಕೂಲಿಗೆ, ಈ ತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡ್ಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು?
2: ಈಗ ಬಿಎಲ್ಒಗಳಿಗೆ ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ ಬಿಎಲ್ಒಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ ಬಿಎಲ್ಒಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದ್ರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ SIR ಪ್ರಕ್ರಿಯೆ, ಅದರಲ್ಲೂ ಎನಿಮರೇಷನ್ ಪ್ರಕ್ರಿಯೆ 30 June-29 ತನಕ ನಡೀತಾ ಇರುವುದರಿಂದ ಈ ಸಂದರ್ಭದಲ್ಲಿ ಮತದಾರ ಅನುಕೂಲಕ್ಕೆ ತಕ್ಕಂಗೆ ಬಿಎಲ್ಒ ವಿಸಿಟ್ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ ಬಿಎಲ್ಒ ಬರುವಾಗ ಮನೆಯಲ್ಲಿ ಮತದಾರ ಇದ್ರೆ ಅವರು ಫಾರ್ಮ್ ಅನ್ನ ಕೊಡ್ತಾರೆ, ಒಂದು ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸ ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ತಾರೆ ಒಂದು ತಿಂಗಳಾಯ್ತು ಅಥವಾ ಮನೆ ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಒಂದು ಆ ಫಾರ್ಮ್ ಅನ್ನ ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆಯೊಳಗೆ ಹಾಕ್ಬೇಕು. ಹೌದು, ಮನೆ ಖಾಲಿದ್ರೆ ಮನೆಯೊಳಗೆ ಹಾಕ್ಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ, ಇಂತ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
1: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
2: ಯಾರ ಕೈಯಲ್ಲಿ ಇಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3rd ಇಂಥ ದಿನ ಬರ್ತೀನಿ, ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮರೇಷನ್ ಫಾರ್ಮಲ್ಲೂ ಬಿಎಲ್ಒ ಹೆಸರು, ಬಿಎಲ್ಒ ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು ಬಿಎಲ್ಒಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ. ಬಿಎಲ್ಒಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರುವ ಭಾಗದಲ್ಲಿ ಜನರ ಅವರು
1: ಚಟುವಟಿಕೆ
2: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡುವವರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ
1: ಆಗಲ್ಲ.
2: ಆ ವಿಷಯವನ್ನ ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ERO, ಬಿಎಲ್ಒ ಸೂಪರ್ವೈಸರ್ ಅಂತವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ ಬಿಎಲ್ಒಗಳು ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ಬಿಎಲ್ಒ ಮೇಲೆ ಇರ್ತದೆ. ಆದ್ರೆ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SIR ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರ್ ಬಿಎಲ್ಒ ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದಾ?
2: ನಾವು ಎನಿಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನಿಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರುತ್ತೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಅಂತ ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನಿಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರುತ್ತದೆ. ಅದರಿಂದ ಅಕಸ್ಮಾತ್ ಯಾರು ಮತದಾರರು, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದ್ರೆ ಯಾರೋ ಒಬ್ಬರು ಎನಿಮರೇಷನ್ ಫಾರ್ಮ್ ಅನ್ನ ಪಡೆದು ಸೈನ್ ಮಾಡಿ ಕೊಡಬಹುದು. ಆದ್ರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡ್ಲಿಕ್ಕೆ ಅವಕಾಶಗಳು ಇರಲ್ಲ.
1: ಅದನ್ನ ನೀವು
2: ಬಿಎಲ್ಒ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು ಬಿಎಲ್ಒಗೂ ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ, ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
1: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ. ಇದು ಡೀಪ್ AI ಕೂಡ ಡೀಪ್ ಫೇಕ್ ಮಾಡುವಂತ ಕಾಲ, ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನು ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹೇಳ್ಬೋದೇನೋ, ಹೇಗೆ ಅಂತ ಅವಕಾಶಗಳನ್ನ ನೀವು ಹೇಗೆ ಮೊದಲೇನೆ ನಿಯಂತ್ರಣ ಮಾಡಿರ್ತೀರಿ?
2: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮ್ ಅಲ್ಲಿ ಎನಿಮರೇಷನ್ ಫಾರ್ಮ್ ತಾವು ನೋಡಿದ್ರೆ QR ಕೋಡ್ ಒಂದು ಕಾಲಮ್ ಇರ್ತದೆ. ಆ QR ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ ಬಿಎಲ್ಒ ಆ್ಯಪ್ ಅಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗುತ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗುವುದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದ್ದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕು ಆಗುವುದಿಲ್ಲ. ಅದರಿಂದ ಬಿಎಲ್ಒ ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮ್ ಇಂದನೇ ಅವ್ರು ಫಿಲ್ ಮಾಡಿಕೊಡ್ಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದ್ರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿಕೊಡೋಕೆ ಸಾಧ್ಯವಾಗುತ್ತಿಲ್ಲ ಅಂದರೆ, ಅವರು ಆನ್ಲೈನಲ್ಲಿ ತನ್ನ ಫಾರ್ಮನ್ನು ಅವರೇ ಫಿಲ್ ಮಾಡಿ ಬಿಎಲ್ಒಗೆ ಅವರು ಕೊಡಬಹುದಾಗಿದೆ. ಅದರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ, ಅದು ಕುರಿತ ನಾವು ಎಲ್ಲ ಮ್ಯಾನ್ಯುಲ್ನು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ಲಿ ಅವೈಲೇಬಲ್ ಇದೆ.
1: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000 ಬಿಎಲ್ಎಗಳು ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ, ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ?
2: ಈ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಎಂದು ಕೇಳಿದರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನು ಬಿಎಲ್ಒ ಏನು ಮಾಡಬೇಕಾಗ್ತದೆ, ಬಿಎಲ್ಎಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಬಿಎಲ್ಎ ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದನೂ ಬಿಟ್ಟು ಹೋಗಬಾರದು ಎಂಬ ಉದ್ದೇಶ ಇದಿರುವುದರಿಂದ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ ಬಿಎಲ್ಒ ತಪ್ಪಿನಿಂದನೋ ಅಥವಾ ಬಿಎಲ್ಒ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರರು ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕು ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಂದರ್ಭದಲ್ಲಿ ಅವ್ರ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹತ್ರ 24,000 ಬಿಎಲ್ಒಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ ಬಿಎಲ್ಎ ಸಂಖ್ಯೆ 1,15,000. ಅದರಿಂದ ಅವರುಗಳು ಸಮೇತ ಬಹಳ ಕೋಆಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ ಬಿಎಲ್ಒ ರೀಚ್ ಆಗಕ್ಕಾಗ್ತಿಲ್ಲ, ಇಂಥ ಯಾವುದೇ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿಎಲ್ಎಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೇ ನೋಡಿಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
1: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನು ಕೊಡಬಾರದು ಅಥವಾ ಮಾಹಿತಿಯನ್ನ ಕೊಟ್ಟರೆ ಏನಾದ್ರು ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂತಹ ಸಂದರ್ಭನೂ ಬರಬಹುದು ಹೇಳಕ್ಕಾಗಲ್ಲ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
2: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಬಹಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು ಅದನ್ನ ಡೋಸ್ ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡಬಹುದು ಎಷ್ಟು ಜನ ವಾಟ್ಸಪ್ ಸ್ಟಾಟಸ್ ಅಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರ್ ಅನ್ನ ಬೆರಳಲ್ಲಿ ಮೈ ಇರೋದನ್ನ, ಎಷ್ಟು ಜನ ವಾಟ್ಸಪ್ ಇಟ್ಕೊಳ್ಳಿ ನಾವು ನೋಡಬಹುದು. ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನ ನಾವು ನೋಡಬಹುದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟ್ ಅನ್ನ ನಾನು ಚಲಾಯಿಸಬೇಕು, ಹಕ್ಕನ್ನ ಚಲಾಯಿಸಬೇಕೆಂಬಂತ ಹುಮ್ಮಸ್ಸು ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿ ಹೆಸರು ಬೇಡ ಅಂತ ಹೇಳುವರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಅಂತ ನಾವ ನಂಬುತ್ತೀವಿ.
1: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರಿ ಪ್ರಿಂಟ್ ಮಾಡೋದು, ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ. ಪ್ರಿಂಟಿಂಗ್ ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ ಬಿಎಲ್ಒಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು ಅಥವಾ ನಂತರದ ಫಾಲೋಅಪ್ ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಬಿಎಲ್ಒಗಳು ಫಾಲೋಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನ ಬಿಡಲ್ಲ, ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನು ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡುವನ್ನ, ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ? ಅಂದ್ರೆ ಈ ಒಂದ್ ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೊಂದು ತಿಂಗಳ ಸಮಯ ಕೊಡ್ತೀರಾ, ಸೆಪ್ಟೆಂಬರ್ 4ರವರೆಗೆ. ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದರೂ ತೊಂದರೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು ತಿಂಗಳು ಅವಕಾಶ ಕೊಡ್ತೀರಾ. ಆನಂತರ ಅಕ್ಟೋಬರ್ 7ಕ್ಕೆ ಕೊನೆ
2: ಮತದಾರ
1: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
2: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು ಆಗಸ್ಟ್ 5ಕ್ಕೆ
1: ಬಿಡುಗಡೆ ಮಾಡ್ತೀವಿ.
2: ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದ್ರೆ 7th ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SIR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಆಯ್ತಾರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ಏರ್ ಹೋಗಿದ್ರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ ಈ ಹಂತದಲ್ಲಿ. ಯಾಕಂದರೆ ನಾವು ಜೂನ್ 30ರಿಂದ ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನು ಕಾರಣಕ್ಕೆ ಬರ್ತದೆ ಅಂತ. ಯಾಕಂದರೆ ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತ ಸಂಪೂರ್ಣ ಮಾಹಿತಿ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳುಗರ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ಎನ್ಯುಮರೇಷನ್ ಫೇಸಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮ್ ಅಲ್ಲಿ ತಮ್ಮದು ಫೋಟೋ ತುಂಬಾ ಹಳೆಯದಿದ್ರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನ ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರಬಹುದು, ಬೇರೆ ಇರಬಹುದು. ಅದು ಆಮೇಲೆ ನಾನು ವಿವರವಾಗಿ ಆಗಸ್ಟ್ 5 ಆದ ನಂತರ
1: ಮತ್ತೊಮ್ಮೆ ಮಾತಾಡೋಣ. ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ, ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರಲಿ ಅಂತ.
2: ಪ್ರತಿಯೊಂದು BLO ಐಡಿ ಕಾರ್ಡ್ ಅನ್ನ ಕೊಟ್ಟಿದ್ದೀವಿ. ಎಲ್ಲ ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ಐಡಿ ಕಾರ್ಡ್ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ, BLO ಎನ್ಯುಮರೇಷನ್ ಫಾರ್ಮ್ ಅನ್ನ ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನ ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದೀವಿ. 59,000 BLO ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ AERO ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನು ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನು ಪಡೆಯಬಹುದು, ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡೋ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ, ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಬೇಕಂದು ಇರಬಹುದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ, ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡುವುದು ಅವ್ರು ಕನ್ನಡದಲ್ಲೂ ಮಾಡಬಹುದು, ಇಂಗ್ಲೀಷಲ್ಲೂ ಮಾಡಬಹುದು, ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತನೇ ಇಟ್ಕೊಳ್ಳಿ, ಅದು BLO ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
1: BLO
2: ಹತ್ರ. ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ 3 ಕಡೆ 4 ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನ ಸೈನ್ ಮಾಡಬೇಡ. ಯಾಕಂದ್ರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಒಳಗಡೆ ಹಾಕ್ತೀವಿ. ಸೊ ನೀವು ಮೂರು ಕಡೆ ಹೆಸರಿಂದ ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೆ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಅವಾಗ ಏನಾಗ್ತದೆ ಒಂದು ಕಡೆ ಮಾತ್ರ ಹೆಸರು ಉಳಿತೆ ಬಾಕಿ ಎರಡು ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ನೀವು ಮೂರು ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮುಲಾ ಡಿಜಿಟೈಸ್ ಆಗೋದ್ರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯುವ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದನ್ ಒನ್ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಜನ್ಶಿಪ್ ತಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗದಿಂದ ಬಾಧಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೊಬೈಲ್ ಪೆಟ್ಟು ಓಟ್

0: ಸಾಕು, ಚೀಫ್ ಎಲೆಕ್ಟ್ರಲ್ ಆಫೀಸ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವೀಡಿಯೋಸ್ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಬಿ ಎಲ್ ಒ ಜವಾಬ್ದಾರಿ ಏನು ಮತ್ತು ಎಲ್ಲೆಲ್ಲೆಲ್ಲ ಬಿ ಎಲ್ ಒ ನಂಬರ್ ಇದೆ ಅದೆಲ್ಲ. ಮತ್ತು ಇ ಸಿ ಐ ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡೀಬಹುದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮತದಾರರು, ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು ಬಿ ಎಲ್ ಒಗಳದ್ದು, ಇವ್ರ ಸಮಯನೂ ಉಳಿಬೇಕು.
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ, ಅದರಿಂದ ತಾವು ಬಿ ಎಲ್ ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವ್ರ ಎಲ್ಲ ಫಾರ್ಮ್ಸ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ ಬಿ ಎಲ್ ಒಗೆ ವಾಪಸ್ ಕೊಡಿ, ಅದರಿಂದ ಬಿ ಎಲ್ ಒಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ ಬಿ ಎಲ್ ಒ ಬಂದಿದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟ್ ಬಿಟ್ಟು ಹೋಗದೆ ನೋಡಿಕೊಳ್ಳಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರ ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, 3 ಫಾರ್ಮ್ಗಳನ್ನ ಅವ್ರ ಹತ್ರ ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವ್ರದೇ ಸಹಿ ಹಾಕಬಹುದು.
0: ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ June 30 to 29 July ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿ ಎಲ್ ಒ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿ ಎಲ್ ಒ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿ ಎಲ್ ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಲಿಕ್ಕೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
1: ತುಂಬಾ ಸಂತೋಷ ವಿ ಅಂಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು FM ಕೇಂದ್ರ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? 6:10 ಪ್ರಕಟಣೆಗಳನ್ನು ಕೇಳುವಿರಿ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಋತುಚಕ್ರ ಮತ್ತು ನೈರ್ಮಲ್ಯದ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು ಹಾಗೂ ಬಂಜೇತನ ನಿವಾರಣಾ ತಜ್ಞರಾದ ದೀಪಶ್ರೀ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವರು ವೆಂಕಟೇಶ್ ಬೆವಿನ ವೆಂಜಿ. ಇನ್ನು 6:51 7:33 7:45 8:44 9:15 ಪಂದ್ಯ ಮುಗಿಯುವವರೆಗೆ ಲಂಡನ್ ನಗರದ ಓವಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಮೊದಲ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವರಿ. ಹಿಂದಿ ಮತ್ತು

ಇಂಗ್ಲಿಷ್ ಭಾಷೆಯಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕ್ರಿಕೆಟ್ ನಂತರ ಚಿತ್ರಗೀತೆಗಳನ್ನು ಆಲಿಸುವರಿ. ಇವು ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆಯನ್ನು ಕೇಳುವಿರಿ ಅಮರೇಶ್ ಆಶಿಹಾಳ್ ಅವರಿಂದ, 6:45 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, 8:30 ಪ್ರಕಟಣೆಗಳು, ಕ್ಷಮಿಸಿ, 9:00 ಪ್ರಕಟಣೆಗಳು, 7:45 ಹಾಗೂ 9:30 ಚಿತ್ರಗೀತೆಗಳನ್ನು ಆಲಿಸುವರಿ, 8:30 ವಚನ ಗಾಯನ ಕಾರ್ಯಕ್ರಮ, 9:05 ಭಾವಗೀತೆಗಳು, 10:32 11:59 ವಿವಿಧ ಭಾರತಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜಯಶ್ರೀ ಹೊಳ್ಳ ಅವರಿಂದ ಭಾಷಣ, ಜನರಕ್ಷಕರಿಗೊಂದು ನಮನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಶುಶ್ರತೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಜಂಪಣ್ಣ ಆಶಿಹಾಳ್. 1:20 ಚಿತ್ರಗೀತೆಗಳನ್ನು ಕೇಳುವರಿ. 1:30 ಚೈತ್ರವನ ಲಕ್ಷ್ಮೀಶನ ಜಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ, 6:15 ಗ್ರಾಮದರ್ಶಿ ಕಾರ್ಯಕ್ರಮ, ರಾಯಚೂರು ತಾಲೂಕಿನ ರಘುನಾಥಹಳ್ಳಿ ಗ್ರಾಮದ ಪರಿಚಯ ಪ್ರಸ್ತುತಿ ವೀರೇಶ್, 6:51 ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ, 7:20 ಜಾನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ಜಾನಪದ ಸಂಗೀತ ಕಾರ್ಯಕ್ರಮ, ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರಿಂದ ಗಾಯನವನ್ನು ಕೇಳುವರಿ. 10:30 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವು. ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಇದು ಆಕಾಶವಾಣಿ.
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

0: ಈಗ ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
0: ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಋತುಚಕ್ರ ಮತ್ತು ನೈರ್ಮಲ್ಯ ಕುರಿತು ರಾಯಚೂರು ರಿಮ್ಸ್ ಆಸ್ಪತ್ರೆಯ ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು ಹಾಗೂ ಬಂಜೆತನ ನಿವಾರಣಾ ತಜ್ಞರಾದ ದೀಪಶ್ರೀ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವರು ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರು ಬಂಜೆತನ ನಿವಾರಣಾ ತಜ್ಞರು ಆಗಿರತಕ್ಕಂಥ ಡಾಕ್ಟರ್ ದೀಪಶ್ರೀ ಪಾಟೀಲ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಋತುಚಕ್ರ ಮತ್ತು ನೈರ್ಮಲ್ಯದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಅಭಿವೃದ್ಧಿಶೀಲ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿ ಮುಟ್ಟಿನ ಮತ್ತು ನೈರ್ಮಲ್ಯದ ಕುರಿತು ವಿಶೇಷ ನಿರ್ವಹಣೆ ಮತ್ತು ವಿಶೇಷ ಕಾಳಜಿ ವಹಿಸತಕ್ಕಂಥದ್ದು ತುಂಬ ಸವಾಲಿನ ಸಂಗತಿ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಯಾಕಂದರೆ ಇಲ್ಲಿ ಶುದ್ಧ ನೀರು ಆಗಿರ್ಬೋದು, ಶೌಚಾಲಯದ ಸೌಲಭ್ಯಗಳಾಗಿರ್ಬೋದು ಮತ್ತು ಸಮರ್ಪಕವಾದಂಥ ಒಂದು ಸೌಲಭ್ಯಗಳಾಗಿರ್ಬೋದು, ಇದರ ಜೊತೆಗೆ ಸಾಂಪ್ರದಾಯಿಕ ಕಟ್ಟುಪಾಡುಗಳು, ಸಂಸ್ಕೃತಿಗಳ ವಿಚಾರಗಳು ಇವೆಲ್ಲವೂ ಇಟ್ಟುಕೊಂಡು ಈ ಮುಟ್ಟಿನ ಬಗ್ಗೆ ಅಥವಾ ಋತುಚಕ್ರದ ಬಗ್ಗೆ ಮಾತನಾಡುವಂತಹ ಸಂದರ್ಭ ಬಂದಾಗ ತುಂಬಾನೇ ಹಿನ್ನಡೆ ಅನುಭವಿಸುವಂತದ್ದು ನಮಗೆಲ್ಲ ಕಾಣುತ್ತದೆ ಅಂತ ನನಗೆ ಅನಿಸ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಟ್ಟು ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಸಾಕಷ್ಟು ಜನ ಮೂಗು ಮುರಿತಕ್ಕಂಥದ್ದು ಇದ್ದೇ ಇದೆ. ಈಗಲೂ ಕೂಡ ಮಡಿವಂತ ಸಮಾಜ ಈಗಲೂ ಇದ್ದೇ ಇದೆ. ಹಾಗಾಗಿ ನೈಸರ್ಗಿಕವಾಗಿ ಆಗಿರತಕ್ಕಂಥ ಈ ಸಹಜ ಪ್ರಕ್ರಿಯೆಯನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಬೇಕು ಅನ್ನೋದನ್ನು ಕುರಿತು, ಅಷ್ಟೇ ಅಲ್ಲ ಋತುಚಕ್ರ ಮತ್ತು ನೈರ್ಮಲ್ಯ ವಿಷಯಕ್ಕೆ ಬಂದಾಗ ಮಹಿಳೆಯರು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಷಯದ ಬಗ್ಗೆ ವೈದ್ಯರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ಡಾಕ್ಟರ್ ದೀಪಶ್ರೀ ಪಾಟೀಲ್ ಅವರು, ಪ್ರಾರಂಭದಲ್ಲಿ ಮೇಡಮ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ.
3: ನಮಸ್ಕಾರ ಸರ್.
2: ಮೇಡಮ್, ಈಗಾಗಲೇ ನಾನು ಹೇಳಿದಂಗೆ ಋತುಚಕ್ರ ಮತ್ತು ನೈರ್ಮಲ್ಯ ಈ ವಿಷಯದ ಬಗ್ಗೆ ಇವತ್ತು ನೀವು ನಮ್ಮ ಆಕಾಶವಾಣಿಯಲ್ಲಿ ತಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಪ್ರಾರಂಭದಲ್ಲಿ ನಾರ್ಮಲ್ ಆಗಿ ಋತುಚಕ್ರ ಅಂದ್ರೆ ಏನು, ನಾರ್ಮಲ್ ಋತುಚಕ್ರ ಅಂದ್ರೆ ಏನು ಅಂತ.
3: ಋತುಚಕ್ರ ಅಂದ್ರೆ ಸಹಜವಾಗಿ ನಾವು ಮೆನ್ಸ್ಟ್ರಲ್ ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ, ಅಥವಾ ನಾರ್ಮಲಿ ನಾವು ಪೀರಿಯಡ್ಸ್ ಅಂತ ಮಕ್ಕಳು ಅಥವಾ ಪೇಷಂಟ್ಸ್ ಬಂದು ಕೇಳ್ತಾರೆ. ಸೊ ಅದಂದ್ರೆ ಏನು ಅಂದ್ರೆ, ಪ್ರತಿ ತಿಂಗಳು ನಿಯಮಿತ ಸಮಯದಲ್ಲಿ ಮಹಿಳೆಯು ತನ್ನ ಗರ್ಭಾಶಯದಿಂದ ರಕ್ತ ವಿಸರ್ಜಿಸುವ ಒಂದು ನೈಸರ್ಗಿಕ ಕ್ರಿಯೆಯನ್ನೇ ಮೆನ್ಸ್ಟ್ರಲ್ ಸೈಕಲ್ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅಥವಾ ನಾವು ಕನ್ನಡದಲ್ಲಿ ಋತುಚಕ್ರ ಅಂತ ಏನು ಹೇಳ್ತೀವಿ. ಸೊ ಇದು ಒಂದು ಸಹಜವಾದ ಕ್ರಿಯೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ, ಇದು ಏನು ಒಂಥರ ಅಸಹ್ಯ ಪಡುವಂತದ್ದಲ್ಲ. ಹಾ, ಸೊ ಇದು ನೈಸರ್ಗಿಕವಾಗಿ ಆಗುವಂತ ಕ್ರಿಯೆ. ಅಂಡ್ ಇದನ್ನ ನಾವು ಸಹಜವಾಗಿ, ನಾವು ಹೆಣ್ಮಕ್ಳಷ್ಟೇ ಅಲ್ಲದೆ ಗಂಡ್ಮಕ್ಳು ಸಹ ಅದನ್ನ ಸಹಜವಾಗಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಒಂದು ಆಮೇಲೆ ಇದು ಯಾವಾಗ ಆಗ್ಬೇಕು ಅಂತಂದ್ರೆ, ಯೂಶಲಿ ಸಹಜವಾಗಿ ತಿಂಗಳಿಗೆ ಒಂದ್ಸರ್ತಿ ಅಂತ ಹೇಳ್ತೇವೆ. ಸೊ 21-28 ದಿನಗಳ ಒಳ ಪೀರಿಯಡ್ಸ್ ಆಯ್ತು ಅಥವಾ ಋತುಚಕ್ರ ಬಂದಿದೆ ಅದು ಸಹಜ. ಅಥವಾ ಬ್ಲಡ್ ಫ್ಲೋ ಅಂತ ಏನ್ ಹೇಳ್ತೀವಿ, ಅದು ಸಹಜವಾಗಿ 80 mL ಆಫ್ ಬ್ಲಡ್ ಲಾಸ್ ಇದ್ರೆ ನಾರ್ಮಲ್ ಅಂತ ಪರಿಗಣಿಸ್ತೀವಿ. ಸೊ ಯಾವುದೇ ಒಂದು ಮಹಿಳೆ ಅನ್ಸ್ಕೋಬೇಕಂದ್ರೆ ಆಕ್ಚುಲಿ ಋತುಚಕ್ರ ಆಗಿರ್ಬೇಕು. ಸೊ ನಮ್ಮ ಇದ್ರದಲ್ಲಿ ಹೆಂಗ್ ಹೇಳ್ತೀವಿ ಅಂದ್ರೆ, ಋತುಚಕ್ರ ಆಗಿಲ್ಲ ಅಂದ್ರೆ ಆಕಿ ಮಹಿಳೆ ಅಲ್ಲ ಅಂತಾರೆ. ಸೊ ಆ ತರನು ಇರೋದಿಲ್ಲ. ಸೊ ಕೆಲವೊಂದು ಏನೋ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಥವಾ ಈಗ ಕ್ಯಾರಿಯೋಟೈಪಿಕ್ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಅಂತಾನು. ಸೊ ಒಂದು ಹೆಣ್ತನ ಆಗ್ಬೇಕು ಅಥವಾ ತಾಯಿತನ ಬರಬೇಕು ಅಂತಂದ್ರೆ ಹೆಣ್ಣಾಗ್ಬೇಕು, ಹೆಣ್ಣಿರ್ಬೇಕು ಅಂದ್ರೆ ಋತುಚಕ್ರ
2: ಇರ್ಬೇಕು.
3: ಸೊ ನಾವು ಋತುಚಕ್ರ ಸೈಕಲ್ ಕರೆಕ್ಟ್ ಇತ್ತು ಅಂದ್ರೆ ಮೊದಲ ಹೆಣ್ಮಗಳು ಕರೆಕ್ಟ್ ಆಗಿ ಹೆಲ್ದಿ ಇದ್ದಾಳೆ ಅಂತ ಒಂದು ವಿಚಾರ.
2: ಮೇಡಮ್, ಸಹಜವಾಗಿ ಹೆಣ್ಣು ಮಕ್ಕಳು ಯಾವ ವಯಸ್ಸಿನಿಂದ ಋತುಚಕ್ರ ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ?
3: ಓಕೆ, ಇತ್ತೀಚಿನ ದಿನಗಳಲ್ಲಿ ಋತುಚಕ್ರ ಏನಿದೆ ಸ್ವಲ್ಪ ಮುಂಚಿತವಾಗಿ ಬರ್ತಾ ಇದೆ ಅಂದ್ರೆ ವರ್ಷಗಳಲ್ಲಿ. ಸೊ ಹಾರ್ಮೋನಲ್ ಚೇಂಜಸ್ ಇಂದ ಆಯ್ತು ಅಥವಾ ಪ್ರಕೃತಿಯಿಂದ ಚೇಂಜಸ್ ಇಂದ ಆಯ್ತು. ಸೊ ಸದ್ಯ ಈಗ ನಾವು ಡಿಫೈನ್ ಮಾಡೋದಂದ್ರೆ 11-14 ಒಳಗಡೆ ಹುಡುಗಿಯರಿಗೂ ಋತುಚಕ್ರ ಬರುವಂತ ಏಜ್ ಅದು, ವಯಸ್ಸದು.
2: ಬೇಗನೆ ಆಗ್ತಕ್ಕಂತ ಉದಾಹರಣೆಗಳು ನಾವು ಕಾಣ್ತೀವಿ ಅಲ್ಲಲ್ಲಿ. ಯಾಕೆ ಆ ತರ ಆಗ್ತದೆ ಅನ್ನುವಂಥದ್ದು,
3: ಒಂದು ಸಹಜವಾಗಿ ನಾವು ವಿಡ್ ಪಾಯಿಂಟ್ ಅಂದ್ರೆ 11-14 11-14 ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಮುಂಚೆ ಆದ್ರೆ ಪ್ಯುಬಾರ್ಕಿ ಜಲ್ದಿ ಆಗಿದೆ ಅಂತ
2: ಆಗಿದೆ, ಕೆಲವರಿಗೆ ಲೇಟ್ ಆಗುತ್ತೆ.
3: ಸೊ ಇವು ಎರಡಕ್ಕೂ ಹಾರ್ಮೋನಲ್ ಚೇಂಜಸ್ ಮತ್ತೆ ಜೆನೆಟಿಕ್ ಚೇಂಜ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಆ ದಿಶೆಯಲ್ಲಿ ನಾವು ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು.
2: ಬೇಗ ಅಂದ್ರೆ ಯಾವಾಗ ಆಗಿದ್ರೆ ತೊಂದರೆ ಆಗ್ತದೆ, ಮತ್ತೆ ಲೇಟ್ ಆಗಿ ಅಂದ್ರೆ ಯಾವಾಗ ಸಮಯದಲ್ಲಿ ಆದ್ರೆ ತೊಂದರೆ ಆಗ್ತದೆ.
3: 11 ವರ್ಷಕ್ಕಿಂತ ಮುಂಚೆ ಆದ್ರೆ ಪ್ರಿಕಾಷನ್ಸ್ ಪ್ಯೂಬರ್ಟಿ ಅಂತೀವಿ ನಾವು. ಸೊ ಪ್ರಿಕಾಷನ್ಸ್ ಪ್ಯೂಬರ್ಟಿ 11 ಇಯರ್ಸ್ಗಿಂತ ಮುಂಚೆ ಆದ್ರೆ ಅಥವಾ 15 ವರ್ಷಕ್ಕಿಂತ ಆಮೇಲೆ ಮೇಲ್ಪಟ್ಟ ಆದ್ರೆ ಅದಕ್ಕೆ ಪ್ರೈಮರಿ ಎಮೆನೋರಿ ಅಂತೀವಿ. ಅಂದ್ರೆ ಪೀರಿಯಡ್ಸ್ ಆಗ್ಲಾರದು, ಒಂದು ಬೇಗ ಬರೋದು, ಒಂದು ಲೇಟ್
2: ಆಗಿರೋದು,
3: ಎರಡು ಅಷ್ಟೇ ಚಿಂತಾಜನಕ. ಯಾಕೆಂದ್ರೆ ಅದಕ್ಕೆ ನಾವು ಟೆಸ್ಟ್ಗಳು ಮಾಡಿ ಯಾಕೆ ಈ ತರ ಆಗ್ತಿದೆ ಅಂತ ನಾವು ಕಾಸಸ್ ಫೈಂಡ್ ಔಟ್ ಮಾಡ್ಬೇಕು. ಹೆಚ್ಚಾಗಿ ಇವನ್ನೆಲ್ಲ ಒಂದು ಹಾರ್ಮೋನಲ್ ಇಶ್ಯೂಸ್, ಇನ್ನೊಂದು ಹಾರ್ಮೋನಲ್ ಇಶ್ಯೂಸ್ ಮೇನ್ ಬಂದ್ಬಿಟ್ರೆ ನೆಕ್ಸ್ಟ್ ಕಾಸ್ ಬರೋದು ಜೆನೆಟಿಕ್ ಇಶ್ಯೂಸ್.
2: ಸ್ಪೆಷಲಿಸ್ಟ್
3: ಹಾ ಇದಾವೆ. ಒಂದು ಹಾರ್ಮೋನ್ ಯಾವ್ದಾದ್ರು ಕಮ್ಮಿ ಇತ್ತು ಅಂದ್ರೆ ನಾವು ಸ್ಪೆಷಲ್ ಇಂಜೆಕ್ಷನ್ಸ್ ಕೊಡ್ತೀವಿ, ಅಥವಾ ಕೆಲವೊಂದ್ಸರ್ತಿ ಈಗ ಅನಾಟಮಿಕಲ್ ಡಿಫೆಕ್ಟ್ಸ್ ಇರ್ತವೆ, ಅಥವಾ ಕೆಲವೊಂದು ಸರ್ಜಿಕಲಿ ಕರೆಕ್ಟೆಡ್ ಥಿಂಗ್ಸ್ ಇರ್ತವೆ. ಸೊ ಅದನ್ನ ನಾವು ಸರ್ಜಿಕಲಿ ಕರೆಕ್ಷನ್ ಮಾಡಿಕೊಂಡು ವಿ ಕ್ಯಾನ್ ಡು.
2: ಓಕೆ ಮೇಡಮ್, ಈಗ ಋತುಚಕ್ರ ಆಗುವಂಥ ಸಮಯದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ಮಹಿಳೆಯರು, ಹುಡುಗಿಯರು. ಏನು ತೊಂದರೆಗಳು ಅನುಭವಿಸ್ತಾರೆ, ಏನು ಪ್ರಾಬ್ಲಮ್ಸ್ ಬರುತ್ತೆ ಅಂತ?
3: ಈ ನೈಸರ್ಗಿಕ ಕ್ರಿಯೆ ಕೆಲವೊಂದ್ಸರ್ತಿ ಆ ಸೈಕಲ್ ತಪ್ಪಿದಾಗ ಈ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಎಂಥ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ, ಒಂದು ಕರೆಕ್ಟ್ ಡೇಟಿಗೆ ಬರಂಗಿಲ್ಲ, ಅಂದರೆ ಟೈಮ್ ಪ್ರಕಾರ ಬರದೇ ಇರೋದು. ಕೆಲವೊಂದು ಹುಡುಗಿಯರು ಬಂದು ಹೇಳ್ತಾರೆ ನಮಗೆ, ತಿಂಗಳ ತಿಂಗಳ ಆಗಲ್ಲ ಮ್ಯಾಮ್, 2 ತಿಂಗಳಿಗಾಗತ್ತೋ 3 ತಿಂಗಳು, ಕೆಲವೊಬ್ರಿಗಂತೂ 6 ತಿಂಗಳ ತನಕ ಪೀರಿಯಡ್ಸ್ ಬರಂಗಿಲ್ಲ. ಸೊ ಒಂದು ಕರೆಕ್ಟ್ ಟೈಮ್ ಡ್ಯೂರೇಷನ್ ಬರಂಗಿಲ್ಲ. ಕೆಲವೊಬ್ರಿಗೆ ತಿಂಗಳ ತಿಂಗಳ ಬರುತ್ತೆ, ಬಟ್ ಫ್ಲೋ ಜಾಸ್ತಿ ಇರುತ್ತೆ, ಅಂದ್ರೆ ಎವ್ರಿ ಮಂತ್ ಅವಳಿಗೆ ಬ್ಲೀಡಿಂಗ್ ಬರ್ತಾ ಇರುತ್ತೆ, ಬಟ್ ಆ ಬಂದಾಗ ಬ್ಲೀಡಿಂಗ್ ಅವಳಿಗೆ ಜಾಸ್ತಿ ಇರುತ್ತೆ. ಲೈಕ್ 2 to 5 days ಬ್ಲೀಡಿಂಗ್ ಇಸ್ ನಾರ್ಮಲ್ ಅನ್ಕೋತೀವಿ ನಾವು. ಸೊ ಆ 2 to 5 days ಬ್ಲೀಡಿಂಗ್ ಅಲ್ಲೇ ಅವಳು ತುಂಬಾ ಫ್ಲೋ ಇರುತ್ತೆ. ಸೊ ಅಂದ್ರೆ ಒಂದೆರಡು ಪ್ಯಾಡ್ಸ್ಗಿಂತ ಜಾಸ್ತಿ, ಅಂದ್ರೆ ಅವಳು ಮೇ ಬಿ ಒಂದು ದಿವಸದಲ್ಲಿ 4-5 ಬಟ್ಟೆಗಳನ್ನು ಬದಲಾಸ್ತಿರ್ಬೋದು, ಅಥವಾ ತುಂಬಾನೇ ಕ್ಲಾಟ್ಸ್ ಹೋಗ್ತಿರ್ಬೋದು, ಕ್ಲಾಟ್ಸ್ ಕಣ್ಣೆ ಕಣ್ಣೆಯಾಗಿ ರಕ್ತ ಹೋಗ್ತಿರ್ಬೋದು. ಸೊ ಆ ರೀತಿಯಿಂದ ನಾವು ಅವಳಿಗೆ ಅಬ್ನಾರ್ಮಲ್ ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ. ಸೊ ಅದು ಒಂದು. ಇನ್ನೊಂದು ಏನು ಹೇಳ್ಬೋದು ಅಂದರೆ, ಅವಳಿಗೆ ಪೀರಿಯಡ್ ಸಮಯದಲ್ಲಿ ಮುಟ್ಟು ನೋವು ಅಂತ ಬರ್ತಾರೆ. ಸೊ ಮುಟ್ಟು ನೋವು ಅಥವಾ ಬೆನ್ನು ನೋವು ಅಂತ ಬರುತ್ತೆ. ಆ ಟೈಮಲ್ಲಿ ಬೆನ್ನು ನೋವು ಅಥವಾ ಕೆಳಗಿನ ಹೊಟ್ಟೆ ನೋವು ಅಂತ ಏನು ಹೇಳ್ತೀವಿ. ಸೊ ಅದು ನೋವಿಂದೂ ಇರುತ್ತೆ. ಇನ್ನೊಂದು ಏನಂದರೆ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಒಂದು ಕರಿತೀವಿ ನಾವು. ಅಂದರೆ ಮುಟ್ಟು ಇನ್ನೂ ಒಂದೆರಡು ದಿವಸದಲ್ಲಿ ಬರ್ತಿದೆ ಅಂತ ಅನ್ನೋಕ್ಕಿಂತ ಜಸ್ಟ್ ಮುಂಚೆ ಮುನ್ಸೂಚನೆಯಾಗಿ ಬಾಡಿ ಕೆಲವೊಂದು ಸಿಗ್ನಲ್ಸ್ನ ಕೊಡ್ತಾ ಇರುತ್ತೆ. ಸೊ ಆ ಸಿಂಪ್ಟಮ್ಸನ್ನು ನಾವು ಇಷ್ಟು ಪೇಷಂಟ್ ಪಿಕಪ್ ಮಾಡಿಕೊಂಡ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಇನ್ನೂ ಒಂದೆರಡು ದಿವಸದಲ್ಲಿ ನಂಗೆ ಪೀರಿಯಡ್ಸ್ ಬರುತ್ತೆ, ಅಥವಾ ಅವಳಿಗೆ ಕ್ರ್ಯಾಂಪ್ಸ್ ಇರ್ಬೋದು, ಅಥವಾ ಏನಾದರೂ ತಿನ್ಬೇಕನ್ಸ್ಬೋದು, ಅಥವಾ ಯಾರಾದರೂ ಬಂದು ಮಾತಾಡಿದರೆ ಬೇಗ ಸಿಟ್ಟು ಬರೋದಾಗಲಿ, ಇರಿಟೇಷನ್ ಆಗಲಿ, ಅಥವಾ ಕೆಲವೊಬ್ಬರಿಗೆ ಇನ್ನೂ ಒಂದೆರಡು ದಿವಸ ಪೀರಿಯಡ್ಸ್ ಬರ್ತದೆ ಅಂದರೆ ಹೆಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಸ್ ಅ ಕಾಮನ್. ಅಂದರೆ ಒಬ್ಬರಿಗೆ ಇರುವಂತಹ ಸಿಂಪ್ಟಮ್ಸ್ ಇನ್ನೊಂದು ಅವ್ರ ಅಕ್ಕಕ್ಕೆ ಸಿಂಪ್ಟಮ್ಸ್ ಇದ್ದ ತಕ್ಷಣ ತಂಗಿಗೆ ಅದು ಬರಲ್ಲ, ಪೇಷೆಂಟಿಗೂ ಇನ್ನೊಂದು ಪೇಷೆಂಟಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಈ ಥರ ಆಗಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನಾವು ಕಾಳಿಸ್ಕೋಬಹುದು.
2: ಮೇಡಮ್, ಸಾಕಷ್ಟು ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಬಂದಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಲಕ್ಷಣಗಳು, ಸಿಂಪ್ಟಮ್ಸ್ ಕಂಡು ಬರ್ತವೆ. ಆ ಸಿಂಪ್ಟಮ್ಸ್ ಕೆಲವರಿಗೆ ಗೊತ್ತಾಗಲ್ಲ, ಕೆಲವರಿಗೆ ಗೊತ್ತಾಗುತ್ತೆ. ಏನು ಡಿಫ್ರೆನ್ಸ್ ಇರುತ್ತೆ? ಎಲ್ಲ ಥರ ಒಬ್ಬರಿಗೆ ಎಲ್ಲರಿಗೂ ಒಂದೇ ಥರ ಸಿಂಪ್ಟಮ್ಸ್ ಕಾಣಲ್ಲ, ಇದು ಏನು ಕಾರಣ ಇರ್ಬೋದು?
3: ಈಗ ಫಾರ್ ಎಕ್ಸಾಂಪಲ್ ನಾವೊಂದು ನೋವು ಅಂತ ತಗೊಳ್ಳೋಣ. ಈಗ ಅದು ನೋವು ಅಂತ ತಗೊಂಡ್ರೆ ಕೆಲವೊಬ್ಬರು ಹುಡುಗಿಯರು ಸೆನ್ಸಿಟಿವ್ ಇರ್ತಾರೆ ಪೇನ್ಗೆ. ಸ್ವಲ್ಪ ಪೇನ್ ಬಂದರೆ ಜಾಸ್ತಿ ಪೇನ್ ಆಗಿ ಸೆನ್ಸಿಟಿವ್ ಇದ್ದವರು ಬೇಗ ಪೇನ್ ಪಿಕಪ್ ಮಾಡಿಕೊಂಡು ಬೇಗ ನೋವು ಅನುಭವಿಸಿ ಅವರು ಸ್ವಲ್ಪ ಕಷ್ಟಪಡ್ತಾರೆ. ಇನ್ನೊಬ್ರಿಗೆ ಅದೇ ಪೇನ್ ಇನ್ನೊಂದು ಪೇಷೆಂಟಿಗೆ ಬಂದರೆ ಮೇ ಬಿ ಅವಳ ಇಮ್ಯುನಿಟಿ ಅಥವಾ ಶಕ್ತಿ ಮೈಯಲ್ಲಿ ತುಂಬ ಚೆನ್ನಾಗಿತ್ತು ಅಂದರೆ ಆ ಪೇನ್ ಆ ಹುಡುಗಿ ಸಹಿಸ್ತಾಳೆ. ಸೊ ಆವಾಗ ಅವಳು ಕಂಪ್ಲೇಂಟ್ ಮಾಡ್ಕೊಂಡು ಬರೋಂಗಿಲ್ಲ, ನನಗೆ ಪೇನೇ ಇಂಪಾರ್ಟೆಂಟ್ ಇದೆ ಅಂತ. ಸೊ ಡಿಸೀಸ್ ಪ್ಯಾಥಾಲಜಿ ಇದ್ದಾಗ ಅದನ್ನು ತಡೆಯೋ ಶಕ್ತಿ ಬರಬೇಕು ಅಂದರೆ ನಾವು ಕರೆಕ್ಟಾಗಿ ಆಹಾರ, ನ್ಯೂಟ್ರಿಷನ್, ಗುಡ್ ಸ್ಲೀಪ್ ಅವೆಲ್ಲನೂ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ಸೈಕಾಲಜಿಕಲ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಸೈಕಾಲಜಿಕಲ್ ಸಪೋರ್ಟ್ ನಮಗೆ ಬರೋದು ನಮ್ಮಿಂದ. ಒಂದು ನಾವು ಯಾವ ರೀತಿ ನಮ್ಮ ಮುಟ್ಟು ಬಗ್ಗೆ ನಾವೇನು ಯೋಚನೆ ಮಾಡ್ತೀವಿ ಅಂತ ಅದು. ನೆಕ್ಸ್ಟ್ ಇಮಿಡಿಯೇಟ್ ಸೈಕಾಲಜಿಕಲ್ ಸಪೋರ್ಟ್ ಬರೋದು ಆ ಹುಡುಗಿಯ ತಾಯಿಯಿಂದ, ತಂದೆಯಿಂದ, ಅಥವಾ ಅವಳ ಅಕ್ಕ ತಂಗಿ ಅಣ್ಣ ತಮ್ಮದಿಂದ. ಥರ್ಡ್ ಸರ್ಕಲ್ ಬರೋದು ಅವಳು ಯೂಶಲಿ ಸ್ಕೂಲ್ಗೋ ಕಾಲೇಜ್ಗೋ ಹೋಗ್ತಿರ್ತಾಳೆ. ಸೊ ಕಾಲೇಜಲ್ಲಿ ಫ್ರೆಂಡ್ಸಿಂದ ಸೈಕಾಲಜಿಕಲ್ ಸಪೋರ್ಟ್ ಬರುತ್ತೆ. ಸೊ ಸೈಕಾಲಜಿಕಲ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
2: ನಿಜವಾಗಲು ಮೇಡಮ್, ಸೈಕಾಲಜಿಕಲಿ ಸಪೋರ್ಟ್ ಅನ್ನೋದು ಎಲ್ರಿಗೂ ಬೇಕು, ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯ ಇದು ಕಂಡು ಬರ್ತದೆ ಅಂತ ನೀವು ಹೇಳಿದ್ರಿ. ಮೇಡಮ್, ಈಗ ಸಾಕಷ್ಟು ನಂಬಿಕೆಗಳಿದ್ದಾವೆ ಮುಟ್ಟಿನ ಬಗ್ಗೆ ಜನರಲ್ಲಿ, ಬೇರೆ ಬೇರೆ ಅಪನಂಬಿಕೆಗಳು ಈಗ. ಅವರು ಮಹಿಳೆಯರನ್ನು ಮುಟ್ಟಿನ ಸಮಯದಲ್ಲಿ ಎಲ್ಲ ಕೂಡಿಸ್ಕೂಡೋದು, ಇದು ಸರಿಯಲ್ಲ, ಹಂಗೆ ಹಿಂಗೆ, ಈ ನಂಬಿಕೆಗಳು ಬಂದಾಗ ಯಾಕೆ ಹಂಗೆ ಮಾಡ್ತಾರೆ? ಇದು ಸೈಂಟಿಫಿಕಲಿ ಇದಂತ ಯಾವುದು ಕೂಡ ಪ್ರೂವ್ ಅಲ್ಲ ಇದು. ಅದಕ್ಕೆ ಇದಕ್ಕೆ ಏನಂತೀರಿ ತಾವು ವೈದ್ಯರಾಗಿ?
3: ಒಂದು ಕೆಲವೊಂದು ಸೈಂಟಿಫಿಕಲಿ ಪ್ರೂವನ್ ಇಲ್ಲ, ಕೆಲವೊಂದು ಇದೆ. ಬಟ್ ಏನೇ ಆಗಲಿ ಆ ಪೇಷಂಟಿಗೆ ಒಳ್ಳೆ ಹಿತದೃಷ್ಟಿಯಿಂದ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಪೇಷಂಟಿಗೆ ನಾವು ಇವತ್ತು ನಿಂಗೆ ಋತುಚಕ್ರ ಆಗಿದೆ, ನೀವು ಪೂಜೆ ಮಾಡಬೇಡ ಅಂತ. ಸೊ ಪ್ರೊಬಬ್ಲಿ ನಮ್ಮ ಪೂರ್ವಜರು ಮಹಿಳೆಗೆ ಅದು ಪೂಜಾ ಕೆಲಸನ ಬಿಡಿಸೋಕ್ಕೋಸ್ಕರ ಪ್ರೊಬಬ್ಲಿ ಅದು ಮಾಡಿರ್ಬೋದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಅಟ್ಲೀಸ್ಟ್ ಹಿಂದಕ್ಕಿನ ಕಾಲದಾಗ 1 ತಾಸು 2 ತಾಸು ಪೂಜೆ ಮಾಡ್ತಿದ್ರು. ಸೊ ಅಟ್ಲೀಸ್ಟ್ ಆ 2 hours ಆ ಪೇಷಂಟ್ ಮೆಂಟಲಿ ಫ್ರೀ ಇದ್ದುಕೊಂಡು ತನ್ನ ಆರೋಗ್ಯ ಕಡೆ ಗಮನ ಕೊಡಲಿ ಅನ್ನೋ ಉದ್ದೇಶದಿಂದ ಇದು ಮಾಡಿರ್ಬೋದೇ ವಿನಃ ಅವಳು ಅಪವಿತ್ರ, ಅವಳಿಗೆ ಏನೋ ರೋಗ ಬಂದಿದೆ, ದೇವ್ರು ಅವಳಿಗೆ ಇಷ್ಟಪಡಲ್ಲ, ಅವಳು ಪೂಜೆ ಮಾಡಿದ್ರೆ ನಮಗೆ ದೇವ್ರಿಗೆ ಪೂಜೆ ಸಲ್ಸಲ್ಲ ಅನ್ನೋದು ಆಮೇಲೆ ಲೇಪನೆ ಆಗಿರೋ ಅಪನಂಬಿಕೆ. ಸೊ ಸೈಂಟಿಫಿಕ್ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ, ಮಹಿಳೆ ಸುರಕ್ಷೆಗೋಸ್ಕರ ಅಥವಾ ಮಹಿಳೆಯಾಗಿ ರೆಸ್ಟ್ ಸಿಗ್ಲಿ ಅನ್ನೋ ವಿಚಾರದೇ ಹೊರತು ಮಹಿಳೆಯನ್ನು ಕೀಳ್ಗಣಸಕ್ ಮಾಡಿಲ್ಲ ಅಂತ ನನ್ನ ದೃಷ್ಟಿ. ಸಂಪ್ರದಾಯದಲ್ಲಿ ಸಪರೇಟ್ ರೂಮ್ ಅಲ್ಲಿ ಕೊಡ್ತಾರೆ, ತಾಟ್ ಸಹ ಮುಟ್ಟೋದಿಲ್ಲ. ಸೊ ಇದು ಒಂದು ಅಂದ್ರೆ ಅನ್ಟಚಬಲ್ ಟೈಪ್ ಇದು ಮಾಡಿದ್ರೆ, ಇದ್ರ ಪ್ರೊಬಬ್ಲಿ ಸೈಂಟಿಫಿಕ್ ರೀಸನ್ ಏನು ಅಂದ್ರೆ ಇನ್ಫೆಕ್ಷನ್. ಈಗ ನಾವು ಎಲ್ಲ ಹೊರಗಡೆಯಿಂದ ಬಂದಿರ್ತೀವಿ, ಪಾಪ ಮಹಿಳೆ ರೂಮಲ್ಲೇ ಇರ್ತಾಳೆ. ಈಗ ನಾವು ಹೊರಗಡೆಯಿಂದ ಊರೆಲ್ಲ ಮಾರ್ಕೆಟ್ ಎಲ್ಲ ಸುತ್ತಾಡಿ ಬಂದಿರೋ, ನಮ್ಮ ಕೈಯಲ್ಲಿ ಕಾಲಲ್ಲಿ ಏನು ಇನ್ಫೆಕ್ಷನ್ ಇರುತ್ತೋ ಗೊತ್ತಿಲ್ಲ. ಸೊ ನಾವು ಆ ಬಂದು ಆ ಮಹಿಳೆಗೆ ಮುಟ್ಟಿದ್ರೆ ಪ್ರೊಬಬ್ಲಿ ಆಕೆಗೆ ಇನ್ಫೆಕ್ಷನ್ ಆಗ್ಬಾರ್ದನ್ನ ದೃಷ್ಟಿಯಿಂದ ಅವಳನ್ನು ಹೊರತುಪಡಿಸಿ ಸಪರೇಟ್ ಐಸೋಲೇಟ್ ಮಾಡಿರಬಹುದೇ ವಿನಃ ಇವಳು ಇವಳಿಂದ ಮಲಿನ ಆಗ್ತೀವಿ, ಇವಳಿಂದ ಮುಟ್ಕೊಂಡ್ರೆ ನಾವು ಮಲಿನ ಆಗ್ತೀವಿ ಅನ್ನೋ ಸಂದೇಶ ಸಾರೋದು ತಪ್ಪು ಅಂತ ನನ್ಗೆ ಅನ್ಸುತ್ತೆ. ಹಾ, ಸೇಮ್ ಥಿಂಗ್ ಇನ್ನೊಂದು ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಹಳ್ಳಿಯೂರಲ್ಲಿ ನಾವು ಬೇಸಿಗೆ ಬಂದ ತಕ್ಷಣ ಹಪ್ಪಳ ಹಾಕ್ತೀವಿ, ಹಪ್ಪಳ ಸೆಂಡಿಗೆ ಹಾಕ್ಸೋದು ತುಂಬ ಸಹಜ. ಹಪ್ಪಳ ಹಾಕ್ಬೇಕಾದ್ರೆ ಕೆಲವರು ಹೇಳ್ತಾರೆ ನಿಂಗೆ ಮುಟ್ಟು ಬಂದ್ರೆ ಬರಬೇಡಿ, ಯಾಕೆ ಅಂತಂದ್ರೆ ಅವು ಹಪ್ಪಳ ಸುಟ್ಟರೆ ಕೆಂಪಗಾಗ್ತವಂತ. ಸೊ ಈ ತರ ನಂಬಿಕೆಗಳು ಅವು ಎಷ್ಟು ನಿಜ ಎಷ್ಟು ಹುಸಿ ಅನ್ನೋದು ಕಾಲವೇ ಹೇಳುವುದು. ಬಟ್ ಕೆಲವೊಂದು ಕರೆಕ್ಟ್ ಇದೆ, ಕೆಲವೊಂದು ಇದು ಇದೆ. ನಮ್ಗೆ ಅನುಕೂಲವಾಗುವಂತೆ ನಾವು ಅನುಗ್ರಹಿಸ್ಕೊಂಡು ಯಾವುದೇ ದೃಷ್ಟಿಯಿಂದನು ಆ ಮಹಿಳೆಗೆ ಸೈಕೊಲಾಜಿಕಲಿ ನಾವು ಸಪೋರ್ಟ್ ಮಾಡಿ ರೆಸ್ಟ್ ಕೊಡೋದೇ ಉದ್ದೇಶ ಆಗಿರ್ಬೋದು ಅಂತ ನನ್ನ ಅನಿಸಿಕೆ.
2: ಈಗ ಸ್ವಚ್ಛತೆ ನೈರ್ಮಲ್ಯ ಬಗ್ಗೆ ವಿಷಯಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ತುಂಬಾನೇ ಇದು ತೊಂದರೆ ಅನುಭವಿಸ್ತಾ ಇದ್ದಾರೆ ಎಲ್ಲ ಮಹಿಳೆಯರು.
3: ಹೌದು ಸರ್.
2: ಈ ವಿಷಯಕ್ಕೆ ಬಂದಾಗ ತಾವೇನು ಹೇಳ್ತೀರಿ ವೈದ್ಯರಾಗಿ?
3: ಒಂದು ನೈರ್ಮಲ್ಯತೆ, ಈಗ ಕ್ಲೀನ್ಲಿನೆಸ್ ಅಂತೀವಿ, ನೈರ್ಮಲ್ಯತೆ ಅಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಬರೋದೇನಂದ್ರೆ ಈಗ ಗೆಸ್ಟ್ ಬರ್ತಾರೆ, ನಮ್ಮ ಮನೆ ಕ್ಲೀನ್ ಇಡಬೇಕು, ಸೋಫಾ ಕ್ಲೀನ್ ಇಡಬೇಕು, ಕಬೋರ್ಡ್ ಕ್ಲೀನ್ ಇಡಬೇಕು, ದೀಪಾವಳಿ ಬಂತು ನಾವು ಮನೆ ಕ್ಲೀನ್ ಮಾಡಬೇಕು. ಬಟ್ ಯಾವುದೇ ಹೆಣ್ಣುಮಗಳು ಹಬ್ಬ ಬಂದಂತಲ್ಲ, ನಮಗೆ ಹೊಟ್ಟೆ ನೋವು ಇದ್ದಾಗ, ನಮಗೆ ಮುಟ್ಟಿನ ಪ್ರಾಬ್ಲಮ್ ಇದ್ದಾಗ ಸಹ ನಾವು ಕ್ಲೀನ್ ಇರಬೇಕು ಅಂತ ಅನ್ನೋದು ಬರಲ್ಲ. ಈಗ ಅಮಾಸಿ ಹುಣ್ಣಿವೆ ಇರುತ್ತೆ, ಬರೀ ತಲೆ ಮೇಲೆ ಸ್ನಾನ ಮಾಡಬೇಕನ್ನೋದೇ ಹೊರತು ನಾವು ಕರೆಕ್ಟಾಗಿ ಕ್ಲೀನ್ ಆಗಿ ಮೆಡಿಟೇಷನ್ ಮಾಡಬೇಕು, ಹೆಲ್ದಿ ಆಗಿರಬೇಕು, ಹೆಲ್ದಿ ಡೈಟ್ ತಿನ್ನಬೇಕು, ಆರೋಗ್ಯಕರ ಊಟ ತಿನ್ಬೇಕು ಅಂತ ವಿಚಾರ ಬರಲ್ಲ. ಬರೀ ನಾವು ಹೋಳಿಗೆ ಮಾಡ್ತೀವಿ, ಹಪ್ಪಳ ಮಾಡ್ತೀವಿ ಅಂತ ಅಂತೀವಿ. ಋತುಚಕ್ರ ಅಟ್ ಲೀಸ್ಟ್ ಆದಾಗ ತಿಂಗಳ ತಿಂಗಳ ಹೇಗೂ ದೇವ್ರು ಕೊಡ್ತಾ ಇದ್ದಾರೆ, ಎವ್ರಿ ಮಂತ್ ಹೆಣ್ಮಕ್ಳಿಗೆ ಪ್ರತಿ ತಿಂಗಳ ಪೀರಿಯಡ್ಸ್ ಬರ್ಬೇಕಂತ ದೇವರಿಂದ ನೈಸರ್ಗಿಕನೇ ಬಂದಿದೆ. ಆ ಒಂದು ಎರಡು ಮೂರು ದಿವಸ ಅಟ್ ಲೀಸ್ಟ್ ನಾವು ನಮ್ಮ ಒಳಗಡೆ ಅಂದ್ರೆ ಮಹಿಳೆ ತನ್ನ ಇತರ ಸ್ವರೂಪವಾಗಿ ನೋಡಿಕೊಂಡು ತನ್ನ ಆರೋಗ್ಯ ಕಡೆ ಲಕ್ಷ್ಯ ಕೊಡಬೇಕಂತ ನನ್ನ ಅನಿಸಿಕೆ. ಆರೋಗ್ಯ ಅಂದ ತಕ್ಷಣ ನಾವು ಬರೀ ಹೆಲ್ತ್ ವೈಸ್ ಅಂತ ಹೇಳಂಗಿಲ್ಲ, ರಕ್ತ ಬೀಳೋದಾಗ್ಲಿ, ರಕ್ತನಿಂದ ಹೆಚ್ ಬಿ ಎಷ್ಟು ಪಾಯಿಂಟ್ ಅಷ್ಟೇ ಅಲ್ಲ. ಸೊ ಇಮೋಷನಲ್ ವೆಲ್ಬಿಂಗು ಬರುತ್ತೆ, ಅದರಲ್ಲಿ ಫಿಸಿಕಲ್ ಸ್ಟಾಮಿನಾ ಬರುತ್ತೆ, ಇಮೋಷನಲ್ ಥಿಂಗ್ಸ್ ಬರುತ್ತೆ, ಸೈಕೊಲಾಜಿಕಲ್ ಥಿಂಗ್ಸ್ ಬರುತ್ತೆ, ಸೋಷಿಯಲ್ ಸಪೋರ್ಟ್ ಬರುತ್ತೆ. ಇವನ್ನೆಲ್ಲನೂ ಅಂದರೆ ಹೊಲಿಸ್ಟಿಕ್ ಅಪ್ರೋಚ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಅವಳಿಗೆ ಒಳ್ಳೆಯ ಹೊಲಿಸ್ಟಿಕ್ ಹೆಲ್ತ್ ಸಿಗುತ್ತಾ ಅಂತ ನನಗೆ ಅನಿಸುತ್ತೆ. ಏನಕ್ಕೆ ಬರೋದು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಕಾಲೇಜಿಗೆ ಹೋಗ್ತಾರೆ, ಸೊ ಪ್ಯಾಡ್ ಯೂಸ್ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಬಿಸಾಡೋದಾಗಲಿ, ಫ್ಲಶ್ ಮಾಡೋದಾಗಲಿ ಮಾಡಬಾರ್ದು. ಸೊ ಅದಕ್ಕೆ ಕೆಲವೊಂದು ಮೆನ್ಸ್ಟ್ರಲ್ ಹೈಜೀನ್ ಪ್ರಿನ್ಸಿಪಲ್ಸ್ ಅಂತ ಇರ್ತವೆ. ಸೊ ಕರೆಕ್ಟಾಗಿ ಪೇಪರಲ್ಲಿ ರ್ಯಾಪ್ ಮಾಡಬೇಕು, ಕರೆಕ್ಟಾಗಿ ಡಸ್ಟ್ಬಿನ್ನಲ್ಲಿ ಹಾಕಬೇಕು, ಆಚೆ ಈಚೆ ಮತ್ತು ನಾಯಿ ಬೇರೆ ಕಡೆ ಎಲ್ಲ ಹೋಗ್ಲಾರ್ದಂಗೆ ಅದನ್ನು ಡಸ್ಟ್ಬಿನ್ನಿಗೆ ಕವರ್ ಮಾಡಬೇಕು. ದಿಸ್ ಇದೆಲ್ಲ ಮನೇಲಿ ಹೇಳ್ಕೊಡುವಂಥದ್ದೇ, ನಾವು ಹೊರಗಡೆ ಸಹ ಫಾಲೋ ಮಾಡಬೇಕು. ಸೊ ಅದು ಒಂದು. ಆಮೇಲೆ ಇನ್ನೊಂದು ಪ್ಯಾಡ್ಸ್ ಅಂತ ನಾವು ಯೂಸ್ ಮಾಡ್ತೀವಿ, ಕೆಲವೊಬ್ಬರು ಮಹಿಳೆಯವರು ಬಟ್ಟೆನೂ ಯೂಸ್ ಮಾಡ್ತಾರೆ, ದಟ್ಸ್ ಆಲ್ಸೋ ವೆರಿ ವೆರಿ ಗುಡ್ ಓನ್ಲಿ. ಈಗ ಕೆಮಿಕಲ್ಸಿಗೆ ಅಲರ್ಜಿ ಇರೋರು ಅಥವಾ ಸ್ವಲ್ಪ ದುಡ್ಡಿಗೆ ಯೋಚನೆ ಮಾಡೋರಾಗಲಿ, ಇವತ್ತು ನಾಳೆ ಪ್ಯಾಡ್ಸ್ನು ಬಂದಿದ್ದಾವೆ, ಲೈಕ್ ಕ್ಲಾತ್ ಪ್ಯಾಡ್ಸ್ ಅಂತೇನು ಹೇಳ್ತೀವಿ, ಸೊ ಅದನ್ನು ಬಳಸ್ಬೋದು. ಅಥವಾ ಟ್ಯಾಂಪೂನ್ಸ್ ಅಂತೇನು ಹೇಳ್ತೀವಿ ಸರ್, ಸೊ ಅದನ್ನು ಬಳಸ್ಬೋದು. ಇನ್ನೊಂದು ಏನಂದ್ರೆ, ಇದು ಎಲ್ಲ ಮಾಡುವಾಗ ಅವ್ರ ಮನಸ್ಥಿತಿ ಹೇಗಿದೆ ಅದನ್ನು ಇಂಪಾರ್ಟೆಂಟ್. ಆಮೇಲೆ ಒಳ ಉಡುಪುಗಳೇನು ಇರ್ತಾವಲ್ಲ ಅವನ್ನೆಲ್ಲ ಸ್ವಚ್ಛವಾಗಿ ವಾಶ್ ಮಾಡಬೇಕು. ಕೆಲ್ಸವ್ರ ಕೈಯಲ್ಲಿ ಕೊಡುವಂಥದ್ದಲ್ಲ, ಎಲ್ಲ ಬಟ್ಟೆಗಳು ಕೆಲ್ಸವ್ರು ಒಗೆದ್ರೂ ಸಹ ಅಟ್ ಲೀಸ್ಟ್ ಒಳ ಉಡುಪುಗಳು ನಿಮ್ಮದು ನೀವೇ ಒಪ್ಕೊಂಡು ಸುಡುವ ಬಿಸಿಲಲ್ಲಿ ಅದನ್ನ ಒಣಗಿಸಿ ಇಸ್ತ್ರಿ ಮಾಡಿ ಹಾಕೊಳ್ಳೋದು ತುಂಬ ಒಳ್ಳೆ ಅಭ್ಯಾಸ. ಇನ್ನೊಂದು ಏನು ಅಂದ್ರೆ, ನಮಗ್ ಗೊತ್ತಿರೋದನ್ನ ನಾವು ನಮ್ಮ ಸಹಪಾಠಿಗಳಿಗೆ ಅಥವಾ ಅಕ್ಕಪಕ್ಕದವರಿಗೆ ಹೇಳಬೇಕು. ಈಗ ಯೂಶಲಿ ನಾವು ಇದು ವಿಚಾರಗಳೆಲ್ಲ ನಮ್ಮ ಅಕ್ಕದಿರು ಅಥವಾ ನಮ್ಮ ದೊಡ್ಡಮ್ಮನ ಮಕ್ಕಳು ಅಮ್ಮನೋ ನಮ್ಗಿದ್ ಹೇಳಿರ್ತಾರೆ. ಬಟ್ ಎಷ್ಟು ಜನ ನಾವು ಹೆಣ್ಮಕ್ಳು ಇದನ್ನ ನಾವು ನಮ್ಮ ಮಕ್ಕಳಿಗೆ ಗಂಡ್ಮಕ್ಳಿಗೆ ಅಣ್ಣ ತಮ್ಮದರಿಗೆ ಹೇಳ್ತೀವಿ, ಓಪನ್ಲಿ ಡಿಸ್ಕಸ್ ಮಾಡೋದಿಲ್ಲ. ಸೊ ಇದನ್ನ ನಾವು ಓಪನ್ಲಿ ನಾವು ಡಿಸ್ಕಸ್ ಮಾಡೋದ್ರಿಂದ ಆ ಹುಡುಗರಿಗೆ ಸಹ ಅದ್ರ ಮೇಲೆ ಜಿಜ್ಞಾಸೆ ಇರೋದಿಲ್ಲ. ಓಕೆ, ದಿಸ್ ಇಸ್ ನ್ಯಾಚುರಲ್ ಅಂತ ಅನ್ಕೊಂಡು ಇದನ್ನ ನ್ಯಾಚುರಲ್ ಅಂತ ಬಿಡ್ತಾರೆ. ಕಾನ್ಸೆಪ್ಟ್ ಇರಲಿ, ಯಾವುದೇ ಒಂದು ವಸ್ತು ಇರಲಿ, ಯಾವುದೇ ಒಂದು ಇದನ್ನ ಮುಚ್ಚಿಡಕ್ ಪ್ರಯತ್ನ ಮಾಡಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ತಪ್ಪದಾರಿಗೆ ಹೋಗೋದೇವಿನ. ನನಗನ್ಸುತ್ತೆ ಓಪನ್ಲಿ ಡಿಸ್ಕಷನ್ ಮಾಡಿ ಅದನ್ನ ಈಸಿಯಾಗಿ ನ್ಯಾಚುರಲ್ ವೇ ನೈಸರ್ಗಿಕ ಅಂತ ನೋಡಿಕೊಂಡು ಅದನ್ನ ಸಾಲ್ವ್ ಮಾಡೋದ್ರಿಂದ ದಿನನಿತ್ಯದ ಕೆಲಸಗಳಿಗೂ ಈಸಿ ಆಗುತ್ತೆ.
2: ಓಪನ್ಲಿ ಕುಟುಂಬದ ಸದಸ್ಯರೊಂದಿಗೆ ಮಾತಾಡಿಕೊಳ್ಳೋದು ಅಥವಾ ಅದನ್ನು ತಿಳಿಸ್ಕೊಳ್ಳುವುದು ಮತ್ತೆ ಎಲ್ಲರ ಜೊತೆ ಅದನ್ನು ಮಾತಾಡ್ತಾ ಇದ್ರೆ ಅದು ಅಷ್ಟು ಏನು ಅನ್ಸಲ್ಲ, ನೈಸರ್ಗಿಕವಾಗಿ ಸಹಜವಾದ ಪ್ರಕ್ರಿಯೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅಷ್ಟು ವರಿ ಮಾಡಲ್ಲ.
3: ಆಕ್ಚುಲಿ ಇವತ್ತು ನಾಳೆ ನೋಡಿದ್ರೆ ಈಗ ನಾವು ಯೂಸ್ವಲಿ ಸಹಜವಾಗಿ ಹೇಳ್ತೀವಿ ಅಯ್ಯೋ ತಾಯಿ ಮೇಲೆ ಬಹಳ ಜೀವ ಅದನ್ನ ಮಗ ಅಂತ, ಏ ಮಗ ತಾಯಿ ಮೇಲೆ ಬಹಳ ಜೀವ ಅದನ್ನಂದ್ರೆ ಅರ್ಥ ಇಂಡೈರೆಕ್ಟ್ಲಿ ಮಗಳ ತಂದೆ ಮೇಲೆ ಜೀವ ಇರುತ್ತೆ. ನೀವು ಎಷ್ಟೋ ಜನ ಕೇಳಿದ್ರು ಮಗಳಿಗೆ ಯಾರು ಇಷ್ಟ, ಮಗಗೆ ಆಗಿಷ್ಟ, ತಂದಿಗೆ ಜಾಸ್ತಿ. ಹೆಣ್ಮಗುಗೆ ಈ ತರ ಋತುಚಕ್ರ ಆದಾಗ ಫಸ್ಟ್ ಅವರಿಗೆ ತಾಯಿಗೂ ಹೇಳ್ತಾಳೆ, ಬಂದ ತಂದೆಗೂ ಹೇಳ್ತಾರೆ. ಸೊ ತಂದೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅವ್ರು ಹೆಂಗೆ ಅವ್ರಿಗೆ ಕನ್ಸೋಲ್ ಮಾಡ್ತಾರೆ, ಆಮೇಲೆ ಈಗ ಮಗುನು ಇರುತ್ತೆ, ಅಣ್ಣ ತಮ್ಮ ಇರ್ತಾರೆ, ಸೊ ಅವರಿಗೂ ಕಾನ್ಫಿಡೆನ್ಸ್ ತಗೊಂಡು ಓಕೆ ದಿಸ್ ಇಸ್ ನ್ಯಾಚುರಲ್ ಅಂತ ಹೇಳಿದ್ರೆ ಬೇರೆ ಟ್ಯಾಬೂಸ್ ಎಲ್ಲ ಇರೋಂಗಿಲ್ಲ. ಸೊ ದೇ ಕ್ಯಾನ್ ಗೈಡ್ ಡಿಫ್ರೆಂಟ್ ಪೀಪಲ್. ಸೊ ಇದು ನಾವು ಹೆಂಗೆ ಅಪ್ಬ್ರಿಂಗಿಂಗ್ ಮಾಡ್ತೀವಿ ಅದರಿಂದ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ 11 to 14 years ಇಸ್ ಸ್ಕೂಲ್ ಗೋಯಿಂಗ್ ಏಜ್, ಮುಂಚೆ 16 years ಬಿಯಾಂಡ್ ಇರ್ತಿತ್ತು, ಕಾಲೇಜ್ ಗೋಯಿಂಗ್ ಏಜ್ ಅಲ್ಲಿ ಮೆನಾರ್ಕ್ ಆಗ್ತಿತ್ತು, ಅಂದ್ರೆ ಋತುಚಕ್ರ ಬರ್ತಿತ್ತು. ಸೊ ಅಷ್ಟೊತ್ತಿಗೆ ಬೆಳವಣಿಗೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ 11 years ಮಗು ಇನ್ನೂ ಚಿಕ್ಕದಿರುತ್ತೆ, ಇನ್ನೂ ಚಿಕ್ಕದಿರುತ್ತೆ, ಇನ್ನೂ ಟಿವಿ ನೋಡೋ ಏಜ್ ಅದು, ಇನ್ನು ಅವನಿಗೆ ಆ ಮಗುಗೆ ಇನ್ನ ಏನಂತ ಗೊತ್ತಿರಲ್ಲ, ಪೀರಿಯಡ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಅವಾಗ ಸೈಕಾಲಜಿಕಲಿ ಒಂದು ತಾಯಿ ಪ್ರತಿ ಋತುಚಕ್ರ ಆಗಿರೋ ಪೇಷಂಟ್ಸ್ ಡಾಕ್ಟರ್ ಹತ್ರ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ಏನಾದ್ರೂ ತೊಂದರೆ ಈಗ ನಮ್ಮ ಮುಂಚೆ ಕಾಣಿಸ್ದಂಗೆ ಹೇಳಿದ್ನಲ್ಲ, ಆ ತರ ಇದ್ರೆ ಮಾತ್ರ ಡಾಕ್ಟರ್ ಹತ್ರ ಬರ್ತಾರೆ. ಬಟ್ ಮ್ಯಾಕ್ಸಿಮಮ್ ಮನೆಯಲ್ಲೇ ಇವೆಲ್ಲ ನಾವು ಸಾಲ್ವ್ ಮಾಡ್ಕೋಬಹುದು.
2: ಋತುಚಕ್ರ ಅದು ಸಹಜವಾಗಿ ಆಗ್ಬೇಕಂದ್ರೆ ಮಹಿಳೆಯರಲ್ಲಿ ಆರೋಗ್ಯಪೂರ್ಣವಾದ ಒಂದು ಪರಿಸ್ಥಿತಿ ಇರಬೇಕು ಅನ್ನುವಂಥದ್ದು. ಈಗ ಒಳ್ಳೆ ಆಹಾರ ಇದ್ದರೆ, ಒಳ್ಳೆ ಆಹಾರ ಮತ್ತು ವಿಹಾರ ಎಲ್ಲವೂ ಚೆನ್ನಾಗಿತ್ತಂದರೆ ಅವರಿಗೆ ಕರೆಕ್ಟಾಗಿ ತಿಂಗಳು ಕರೆಕ್ಟಾಗಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಒಂದು ವೇಳೆ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಇವೆಲ್ಲ ಸಮಸ್ಯೆಗಳು ಬರ್ಬೋದಾ ಅಂತ ಆಹಾರದ ಬಗ್ಗೆ ಸ್ವಲ್ಪ ಹೇಳಿ.
3: ತುಂಬ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾವು ಅಪೌಷ್ಟಿಕತೆಯಿಂದ ಬಳಲ್ತಿರುವ ಮಗುಗೆ ಪೀರಿಯಡ್ಸ್ ಆಗದೆ ಡಿಲೇ ಆಗಿಬಿಡುತ್ತೆ, ಪೀರಿಯಡ್ಸ್ ಆಗದೆ ಡಿಲೇ ಆಗುತ್ತೆ. ಆ್ಯಂಡ್ ಎನಿಮಿಯಾ, ಎನಿಮಿಯಾ ಅಂದರೆ ರಕ್ತಹೀನತೆ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಒಂದು ಥೈರಾಯ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಆ ಮಗುಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೋ, ಆ ಮಗುಗೆ ಪೀರಿಯಡ್ಸ್ ಬಂದಾಗ ಜಾಸ್ತಿ ಫ್ಲೋ ಆಗುತ್ತೆ, ಅಂದರೆ ಮೆನೋರೇಜಿ ಅಂತ ನಾವೇನು ಹೇಳ್ತೀವಿ ಸರ್. ಸೊ ಪೀರಿಯಡ್ಸ್ ಜಾಸ್ತಿ ಆಗುವ ಲಕ್ಷಣಗಳಿರುತ್ತೆ. ಸೊ ಬೇಸಿಕಲಿ ಈಗ ನಮ್ಮ ಪೂರ್ವಜರು ಹೇಳ್ತಾರೆ, 3 hours ನಿದ್ದೆ ಮಾಡಿದರೆ ಯಾವ ರೋಗಗಳು ಇರಂಗಿಲ್ಲ. ಬೆಳಗ್ಗೆ ಹೊತ್ತು ಎದ್ದೇಳ್ಬೇಕು, ಸೂರ್ಯ ಬರೋದ್ರಾಗ ಎದ್ದೇಳ್ಬೇಕು, ಸೂರ್ಯ ಮುಳುಗೋದ್ರಾಗ ಉಂಟು ಮಲ್ಕೋಬೇಕು ನಾವು. ಆ ಥರ ನಾವು ಸೈಕಲ್ ಫಾಲೋ ಮಾಡಿದರೆ ಒಂದು ರಿದಮ್ ಅಂತ ಇರುತ್ತೆ ಬಾಡಿ ಒಳಗಡೆ, ರಿದಮ್ ಅಂತ ಸರ್ಕಡಿನ್ ರಿದಮ್ ಅಂತ ಇರುತ್ತೆ. ಸೊ ಆ ಪ್ರೊಸೆಸ್ ಪ್ರಕಾರ ಹೋದರೆ ನಿಮ್ಮ ಡಯಟ್ ಆಯಿತು, ನ್ಯೂಟ್ರಿಷನ್ ಆಯಿತು, ಸ್ಲೀಪ್ ಆಯಿತು, ಎಲ್ಲ ಕರೆಕ್ಟ್ ಆಗಿದ್ದರೆ ಎವ್ರಿಥಿಂಗ್ ವಿಲ್ ಬಿ ಪ್ರಾಪರ್ ಸರ್.
2: ಮೇಡಮ್, ಕೆಲವು ಮಹಿಳೆಯರಲ್ಲಿ ಬೇಗನೆ ಋತುಚಕ್ರ ನಿಂತು ಹೋಗಿಬಿಡುತ್ತದೆ, ಯಾಕೆ, ಏನು ಕಾರಣ?
3: ಸೊ ಇದು ಋತುಚಕ್ರ ನಿಂದಿರೋದು ಅನ್ನೋದು ನಾವು ಮೆನೋಪಾಸ್ ಅಂತೀವಿ ಸರ್. ಸೊ ಇದು ಮೆನೋಪಾಸ್ ಯೂಶಲಿ ಆವ್ರೇಜ್ ಇಂಡಿಯನ್ ವುಮೆನ್ಸ್ಗೆ, ಅಂದರೆ ನಾರ್ಮಲಿ ಇಂಡಿಯನ್ಸ್ ವುಮೆನ್ಸ್ಗೆ 52.5 ಅಂದರೆ 52.5 ಬರೋದು. ಬಟ್ 52.5 ಡಾಟ್ ಬರಬೇಕಂತಿಲ್ಲ, ಪ್ಲಸ್ ಆರ್ ಮೈನಸ್ 2-3 years ಇರುತ್ತೆ. ಈಗ ಮುಂಚೆ ಹೇಳಿದಂಗೆ ಪ್ಯುಬರ್ಟಿ 11 years ಮುಂಚೆನೂ ಬರ್ಬೋದು, ಹಾಗೆ ಪೀರಿಯಡ್ಸ್ ಬಂದಾಗ ಸಹ ಬೇಗನೂ ಆಗಬಹುದು. ಸೊ ಅವಾಗ ನಾವೇನಂತೀವಿ, ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂತೀವಿ, POF. ಅವಧಿಕಿನ ಮುಂಚಿತವಾಗಿನೇ ನಮ್ಮ ಅಂಡಾಶಯ ಕೆಲಸ ಮಾಡೋದು ನಿಂದಿರಿಸ್ಬಿಡುತ್ತೆ. ಸೊ ಅದು ಒವೇರಿಯನ್ ಫಂಕ್ಷನ್ಸ್ ಫೇಲ್ ಆಗಿಬಿಟ್ಟು ಬಾಡಿಯಲ್ಲಿ ಹಾರ್ಮೋನ್ಸ್ ಇರಂಗಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಮುಟ್ಟು ಬರೋದಿಲ್ಲ. ಸೊ ದಿಸ್ ಇಸ್ ಕಾಮನ್ಲಿ ಈಗೀಗ ನೋಡ್ತಾ ಇದೀವಿ, ಯಾಕಂದ್ರೆ ಋತುಚಕ್ರ ಮುಂಚೆ ಆಗ್ತಾ ಇದೆ ಅಂದಮೇಲೆ ನಾವು ಮೆನೋಪಾಸ್ ಪ್ರಿಫಿಕ್ಸ್ ಆಗಿ ಬೇಗನೂ ಬರ್ತಾ ಇದೆ. ಸೊ ಇಟ್ಸ್ ಕಾಮನ್ಲಿ ಹಾರ್ಮೋನ್ ಚೇಂಜಸ್.
2: ಕೆಲವು ಮಹಿಳೆಯರಲ್ಲಿ ಹಾರ್ಮೋನ್ ಚೇಂಜಸ್ ಕಾರಣಕ್ಕಾಗಿ ಅವರಿಗೆ ಬೇಗನೆ ಪ್ರಾಬ್ಲಮ್ಸ್ ಕಂಡು ಬರ್ತದೆ, ಅಂತ ಮಹಿಳೆಯರು ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಅನ್ನುವಂಥದ್ದು ಇದೇನು ಮೇಡಮ್?
3: ಹಾರ್ಮೋನಲ್ಲಿ ಇದ್ರೆ ಮುಂಚಿತವಾಗಿ ಬಂದ್ರೆ ವಿ ಕ್ಯಾನ್ ಸಾಲ್ವ್ ಸರ್ಟನ್ ಇಶ್ಯೂಸ್. ಇಲ್ಲ ಅಂದ್ರೆ ಇಲ್ಲ, ಆದ್ಮೇಲೆ ಅದಾದ್ಮೇಲೆ ಮುಟ್ಟು ನಿಂತ ಮೇಲೆ ಬಂದ್ರೆ ಬರುವಕ್ಕಂತ ಔಷಧ ಕೊಡೋಂಗಿಲ್ಲ. ಬಟ್ ಮುಟ್ಟು ನಿಂತ ಮೇಲೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಮಹಿಳೆಯರ ಬಾಡಿಯಲ್ಲಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೋನ್ ಹೆಲ್ತ್ ವೀಕ್ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ, ಹಾರ್ಟ್ ಅಲ್ಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇಂದ ಹಾರ್ಟ್ ಪ್ರೊಟೆಕ್ಷನ್ ಹೋಗ್ಬಿಡುತ್ತೆ. ಹಿಂಗಾಗಿ ನಾವು ಹಾರ್ಟ್ ಪ್ರೊಟೆಕ್ಷನ್ ಗೆ ಎಕ್ಸಸೈಸಸ್ ಹೇಳ್ತೀವಿ, ವೇಟ್ ಬೇರಿಂಗ್ ಎಕ್ಸಸೈಸ್ ಹೇಳ್ತೀವಿ ಸರ್, ವಿಟಮಿನ್ ಡಿ ತಗೋರಿ ಅಂತ ಹೇಳ್ತೀವಿ, ನ್ಯೂಟ್ರಿಷನ್ಸ್ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತೀವಿ. ಅಂದರೆ ಮೆನೋಪಾಸ್, ಪೋಸ್ಟ್ ಮೆನೋಪಾಸಲ್ ಲೇಡಿಗೆ ನಾವು ಹೆಂಗೆ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ, ಸ್ಪೆಷಲ್ ಆಗಿ ಆಲ್ಮೋಸ್ಟ್ ಲೈಕ್ ಯುನೋ ಡಯಟ್, ನ್ಯೂಟ್ರಿಷನ್ ಆ್ಯಂಡ್ ಸ್ಲೀಪ್, ಮೂರು ಕಾಂಬಿನೇಷನ್ ಇರುತ್ತೆ ಬಿಕಾಸ್ ಆಫ್ ದಿ ಈಸ್ಟ್ರೋಜನ್ ಡೆಫಿಷಿಯನ್ಸಿ.
2: ಸಾಕಷ್ಟು ಜನಗಳಲ್ಲಿ ಅಲ್ಲಲ್ಲಿ ಉದಾಹರಣೆಗಳು ನೋಡಿರ್ತೀವಿ. 50ರ ನಂತರ ನೀವು ಹೇಳ್ದಂಗೆ ಈ ಋತುಚಕ್ರ ನಿಲ್ಲುವಂಥ ಸಾಧ್ಯತೆ ಇರ್ತದೆ ಮಹಿಳೆಯರಲ್ಲಿ. ಕೆಲವು ಮಹಿಳೆಯರಲ್ಲಿ ಚಿಕ್ಕ ವಯಸ್ಸಿನಲ್ಲಿ 35-40 years ಯಾವುದೋ ಒಂದು ಕಾರಣಕ್ಕಾಗಿ ಗರ್ಭ ಚೀಲವನ್ನೇ ತೆಗೆಸಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಅಂತ ಮಹಿಳೆಯರು ಸಾಕಷ್ಟು ರೀತಿಯ ಸಮಸ್ಯೆಗಳು ಎದುರಿಸ್ತಾರೆ. ಏನು ಸಮಸ್ಯೆಗಳು ಎದುರಿಸ್ತಾರೆ
3: ಅಂದ್ರೆ ರಿಪ್ರೊಡಕ್ಟಿವ್ ಏಜ್ ಅಂತ ಏನು ಹೇಳ್ತೀವಿ ಸರ್, ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಮಹಿಳೆಯರಿಗೆ ತುಂಬಾ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಡೆಲಿವರಿ ಆದ್ಮೇಲಿಂದ ಹಿಡಿದು ಮುಟ್ಟು ನಿಂದಿರೋ ತನ್ನ ಏನೇನು ಪ್ರಾಬ್ಲಮ್ಸ್. ಇನ್ಫ್ಯಾಕ್ಟ್ ಮುಟ್ಟು ನಿಂತ ಆದ್ಮೇಲೆ ಮಹಿಳೆ ಏನ್ ಅನ್ಕೊಂಡಿರ್ತಾಳೆ, ಮುಟ್ಟು ನಿಂತಿದೆ ಅಂತ ಅನ್ಕೋತಾಳೆ. ಮುಟ್ಟು ನಿಂತ ಆದ್ಮೇಲೆ ಆಫ್ಟರ್ 3 years 3 ವರ್ಷಕ್ಕೋ 2 ವರ್ಷಕ್ಕೋ ಆಕೆಗೆ ಮತ್ತೆ ಒಂಚೂರು ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ದೋಸ್ ಆರ್ ಡೇಂಜರಸ್ ಸೈನ್ಸ್, ಯಾಕಂದ್ರೆ ಪ್ರೀ ಕ್ಯಾನ್ಸರಸ್ ಇರ್ಬೋದು, ಕ್ಯಾನ್ಸರಸ್ ಸಿಂಪ್ಟಮ್ಸ್ ಇರ್ಬೋದು. ಸೊ ಅದನ್ನ ಡಾಕ್ಟರ್ ಹತ್ರ ವೈದ್ಯರ ಹತ್ರ ಭೇಟಿ ಮಾಡಿ ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಈಗ ನೀವು ಹೇಳಿರೋ ಕ್ವಶನ್ ಅಂತಂದ್ರೆ ಗರ್ಭಕೋಶ ತೆಗೆಸ್ಕೊಳ್ಳಕ್ಕೆ ಕಾರಣಗಳೇನು ಅಂತ. ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಯೂಶಲಿ ಗರ್ಭಕೋಶ ತೆಗೆಸ್ಕೊಳ್ಳೋದು ಅಂದ್ರೆ ಇಟ್ಸ್ ಅ ಮೇಜರ್ ಸರ್ಜರಿ. ಸೊ ಮೆಡಿಸಿನ್ಸ್ ಇಂದ ಯಾವ ಪ್ರಾಬ್ಲಮ್ಸ್ ನೀಕ್ಲಿಕ್ ಆಗ್ತಿಲ್ವೋ ಆ ಕಂಡೀಷನ್ಸ್ಗೆ ಸರ್ಜನ್ಸ್ ಆರ್ ಗೈನೆಕಾಲಜಿಸ್ಟ್ ಗರ್ಭಕೋಶ ತೆಗೆದಿರ್ತಾರೆ. ಸೊ ಅವು ಮೇಜರ್ ಕಾಸಸ್ ಏನು ಅಂತಂದ್ರೆ, ಒಂದು ಅವಳಿಗೆ ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಗರ್ಭಕೋಶದ ಗಡ್ಡೆ ಅಂತ ಹೇಳ್ತೀವಿ, ಅದು ಇರ್ಬೋದು, ಅಥವಾ ಅಂಡಾಶಯದ ಗಡ್ಡೆ ಇರ್ಬೋದು, ಅಥವಾ ಒವೇರಿಯನ್ ಸಿಸ್ಟ್ ಅಂತ ಹೇಳ್ತೀವಿ, ಹೆಮರೇಜಿಕ್ ಸಿಸ್ಟ್ ಅಂತ ಹೇಳ್ತೀವಿ, ಅಥವಾ ಒಂದು ಅಡಿನೋಮಯಾಸಿಸ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಸಮೂಹಿಕವಾಗಿ ಪೂರ್ತಿ ಗರ್ಭಕೋಶನೇ ಬಾವು ಬಂದ್ಬಿಡುತ್ತೆ. ಸೊ ಆ ಬಾವು ಬಂದ್ಬಿಡೋ ಟೈಮಲ್ಲಿ ಮಹಿಳೆಗೆ ಟ್ರಿಪಲ್ ಡಿಸ್ಮೆನೋರಿಯಾ ಅಂತೀವಿ, ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾನೇ ನೋವು ಅನುಭವಿಸ್ತಾಳೆ ಅವಳು. ಪ್ರತಿ ವರ್ಷನೂ ಅದು ನೋವು ಜಾಸ್ತಿ ಹಾಕೋತೆ ಹೋಗುತ್ತೆ. ಜಾಸ್ತಿ ಹಾಕೋತ್ ಹೋಗೋದು ಅಷ್ಟೇ ಅಲ್ಲದೆ ಅವಳಿಗೆ ಗರ್ಭಕೋಶದ ಬಾವು ಬರುತ್ತೆ. ಸೊ ಅದಕ್ಕೆ ಇನಿಷಿಯಲಿ ಮೆಡಿಸಿನ್ಸು ಮತ್ತೆ ಇಂಜೆಕ್ಷನ್ಸು ಆಮೇಲೆ ಎಲ್ಎನ್ಜಿ ಐಯುಎಸ್ ಅಂತ ಹೇಳ್ತೀವಿ ಸರ್, ಮರೀನಾ ಅಂತ, ಅವೆಲ್ಲ ಟ್ರೈ ಮಾಡಿನೂ ಹೋಗಿಲ್ಲ ಅಂದ್ರೆ ಮತ್ತೆ ಲಾಸ್ಟ್ ರಿಸಾರ್ಟ್ ಹಿಸ್ಟ್ರೆಕ್ಟಮಿ ಅಂದ್ರೆ ಗರ್ಭಕೋಶ ತೆಗಿತೀವಿ. ಇನ್ನು ಕೆಲವು ಮಹಿಳೆಯರಲ್ಲಿ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ವಿಚ್ ಆರ್ ಡೇಂಜರಸ್ ಲೈಕ್ ಡಿಸ್ಪ್ಲೇಸಿಯಾ ಬಂತು, ಪ್ಯಾಪ್ಸ್ಮಿಯರ್ ಏನಾದ್ರು ತೊಂದರೆ ಇತ್ತು ಅಂತಂದ್ರೇನು, ನಮ್ಗೇನಾರ ಆ ತರ ಸ್ವಲ್ಪ ಮುಂಚೆನೆ ಲಕ್ಷಣ ಕಂಡು ಬಂದವು ಅಂತಂದ್ರು ತೆಗಿತೀವಿ ಸರ್. ಅದು ಇಲ್ಲ ಅಂತಂದ್ರು ನಾರ್ಮಲ್ ಪೀರಿಯಡ್ಸ್ ಅಲ್ಲಿ ಪೀರಿಯಡ್ ಪೇಷಂಟ್ಸ್ ಬರ್ತಾರೆ, ಲೈಕ್ ನಮ್ಗೆ ಜಾಸ್ತಿ ಮುಟ್ಟೋಗ್ತಾ ಇದೆ. ಸೊ ಮೆಡಿಸಿನ್ಸ್ ಇಂದ ಕಂಟ್ರೋಲ್ ಆಗಿಲ್ಲ, ಹಾರ್ಮೋನ್ಸ್ ಇಂದ ಸಹ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ, ಈವನ್ ಎಲ್ ಎನ್ ಜಿ ಐ ಎಸ್ ಸಿಸ್ಟಮ್ ಇಂದ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಾವು ಲಾಸ್ಟ್ ಆಪ್ಷನ್ ಸರ್ಜರಿ ಅಂದ್ರೆ ಗರ್ಭಕೋಶನ ತೆಗೆಯೋ ಆಪ್ಷನ್ ಕೊಡ್ತೀವಿ ಸರ್. ಏನಾಗುತ್ತೆ ಸರ್, ಕೆಲವೊಂದ್ಸರ್ತಿ ಡೆಲಿವರಿ ಟೈಮಲ್ಲಿ ಸಪೋಸ್ ರಕ್ತ ಜಾಸ್ತಿ ಹೋಗ್ತಾ ಇತ್ತು, ತಾಯಿ ಜೀವಕ್ಕೆ ಕೊತ್ತು ಬಂದಿದೆ, ಹಾ, ಸೊ ಆವಾಗ ಗರ್ಭಕೋಶ ತೆಗೆದ್ರೆ ಬ್ಲೀಡಿಂಗ್ ನಿಂದಿರೋ ಸಾಧ್ಯತೆ ಇರುತ್ತೆ. ತಾಯಿ ಜೀವ ಉಳಿಸೋಕ್ಕೋಸ್ಕರ ನಾವು ಡೆಲಿವರಿ ಟೈಮಲ್ಲೂ ಒನ್ ಆಟ್ ಟೈಮ್ ರೇರ್ ಇನ್ಸಿಡೆನ್ಸಸ್ ಅಲ್ಲಿ ನಾವು ಗರ್ಭಕೋಶ ತೆಗೆಯುವ ಅವಶ್ಯಕತೆ ಬೀಳಬಹುದು. ಸೊ ಅವಾಗ ಏನಾಗುತ್ತೆ, 2022 ಇಯರ್ಸ್ ಅಲ್ಲಿ ಪೇಷಂಟ್ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿರುತ್ತೆ, ಅವಳ ಜೀವ ಉಳಿಸೋಕ್ಕೋಸ್ಕರ ಪೆರಿಪಾರ್ಟಮ್ ಹಿಸ್ಟೆಕ್ಟಮಿ ಅಂತ ಮಾಡ್ತೀವಿ. ಯಾಕಂದ್ರೆ ಜೀವಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂದ್ಬಿಟ್ಟು ನಾವು ಗರ್ಭಕೋಶ ತೆಗೆಯ ಪರಿಸ್ಥಿತಿ ಬರ್ಬೋದು. ಸೊ ಅವಾಗೂ ಕೆಲವೊಂದು ಸಿಂಪ್ಟಮ್ಸ್ ಅವಳಿಗೆ ಸಿಗುತ್ತೆ, ಆಮೇಲೆ ಅಯ್ಯೋ ಗರ್ಭಕೋಶ ಹೋಯ್ತಲ್ಲ ಅಂತ ಸೈಕಲಾಜಿಕಲಿ ಸ್ವಲ್ಪ ಅಪ್ಸೆಟ್ ಇರ್ತಾರೆ. ಯಾಕಂದ್ರೆ ಒಂದು ಅಂಗ ತೆಗೆದಂಗೆ, ಹೆಣ್ಮಗಳಿಗೆ ನಾವು ಮುಂಚೆನೆ ಹೇಳಿದಂಗೆ ಋತು ಚಕ್ರ ಬಂದ್ರೆ ಸೈಕಲಾಜಿಕಲಿ ಹ್ಯಾಪಿ. ಸೊ ಅದಕ್ಕೋಸ್ಕರ ಸೊ ಕೆಲವೊಂದು ಸೈಕಲಾಜಿಕಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಈ ತರ ಈ ಕಾರಣಗಳಿಂದ ನಾವು ಗರ್ಭಕೋಶ ತೆಗೆಯ ಪರಿಸ್ಥಿತಿ.
2: ಓಕೆ, ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಮೇಡಮ್. ಕೊನೆಯದಾಗಿ ಈ ನಮ್ಮ ಕೇಳುಗರಿಗೆ ಋತುಚಕ್ರ ಕುರಿತಂತೆ ಅಪನಂಬಿಕೆಗಳು ಈಗಲೂ ಜನಗಳಲ್ಲಿದೆ, ಜೊತೆಗೆ ಒಂದು ನೈರ್ಮಲ್ಯದ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ
3: ಸರ್? ಇದು ಪ್ರತಿ ವರ್ಷ ನಾವು 28 ಮೇ ಋತುಚಕ್ರ ದಿನವಾಗಿ ಆಚರಿಸ್ತೀವಿ. 28 ಮೇ 28 ಯಾಕಂತ ಕೇಳಿದ್ರೆ 28 ದಿವಸ, ನಮ್ಮ ಮುಂಚೆ ಹೇಳದ್ನಲ್ಲ ಸರ್, 28 ದಿವಸದಲ್ಲಿ ಸೈಕಲ್ ಬರಬೇಕು ಅಂತ. 28 ಮೇನ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ, ಋತುಚಕ್ರ ನೈರ್ಮಲ್ಯಕ್ಕೋಸ್ಕರ ಮೀಸಲಿಟ್ಟಿದೆ. ಅಂದ್ರೆ ಅಟ್ ಲೀಸ್ಟ್ ಆ ದಿನ ಎಲ್ಲರೂ ಅದ್ರ ಬಗ್ಗೆ ಕುಂತು ಯೋಚನೆ ಮಾಡಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ, ಎಲ್ಲರ ಹತ್ರನೂ ಒಳ್ಳೆ ಅದ್ರ ಬಗ್ಗೆ ನಾಲೆಜ್ ಇರಲಿ ಅಂದ್ಬಿಟ್ಟು ಗೌರ್ಮೆಂಟ್ ಈ ಸ್ಲೋಗನ್ ತಂದಿದೆ. ಲೈಕ್ ಈ ವರ್ಷ ಏನು ಸ್ಲೋಗನ್, ಟುಗೆದರ್ ಫಾರ್ ಅ ಪೀರಿಯಡ್ ಫ್ರೆಂಡ್ಲಿ ವರ್ಲ್ಡ್ ಅಂತ. ಪೀರಿಯಡ್ ಫ್ರೆಂಡ್ಲಿ ವರ್ಲ್ಡ್ ಅಂದರೆ ಎವ್ರಿಬಡಿ ಶುಡ್ ಟಾಕ್ ಓಪನ್ಲಿ ಅಬೌಟ್ ದ್ಯಾಟ್. ಏನಾದರೂ ಓಪನ್ಲಿ ಟಾಕ್ ಮಾಡಿದರೆ ತಾನೇ ಸ್ಟೂಡೆಂಟ್ ಅಥವಾ ಪೇಷಂಟ್ ಬಂದು ನಮಗೆ ಡಾಕ್ಟರ್ಸ್ ಹತ್ರ ಬಂದು ಹೇಳಿ ಅವ್ಳ ಪ್ರಾಬ್ಲಮ್ಸ್ ಹೇಳಿ ಸಾಲ್ವ್ ಮಾಡ್ಕೋತಾಳೆ. ಸೊ ಆ ಥರ ಒಂದು ಗೌರ್ಮೆಂಟ್ ನಿಟ್ಟಿಂದಿದೆ. ಇನ್ನೊಂದು ಏನಂದರೆ, ಏನಾದರೂ ಮುಟ್ಟಿನ ರಿಲೇಟೆಡ್ ತೊಂದರೆ ಇದ್ದರೆ ಭಯ ಬೇಡ, ನಿರ್ಲಕ್ಷ್ಯ ಬೇಡ. ನಿರ್ಲಕ್ಷ್ಯನೂ ಮಾಡಬಾರ್ದು, ಹಂಗಂತೇಳಿ ಭಯನೂ ಮಾಡಬಾರ್ದು. ಅದೊಂದು ನೈಸರ್ಗಿಕ ಕ್ರಿಯೆ, ಅಸಹ್ಯ ಪಡುವುದಂತೂ ಮುಂದುವೇ ಬೇಡ. ಸೆಲ್ಫ್ ಮೆಡಿಕೇಶನ್ ತುಂಬ ಜನ ಮಾಡ್ಕೋತಾರೆ ಇವತ್ ನಾಳೆ ಹುಡುಗಿಯರು. ಸೊ ಅದು ಮಾಡಬೇಡಿ. ಯಾವಾಗ ಬೇಕು ನಿಮಗೆ, ಯಾವಾಗ ಏನಾದರೂ ಸಿಂಪ್ಟಮ್ಸ್ ಬರುತ್ತೋ ಆವಾಗ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಕರೆಕ್ಟಾಗಿ ನೀವು ಸಲಹೆ ಪಡೆದು ಚಿಕಿತ್ಸೆ ಪಡ್ಕೊಳ್ಳೋದು ಬೆಟ್ರ್ ಅಂತ ನನ್ನ ಅನಿಸಿಕೆ ಸರ್.
2: ಒಳ್ಳೇದು ಮೇಡಮ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಋತುಚಕ್ರ ಮತ್ತು ನೈರ್ಮಲ್ಯತೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ಋತುಚಕ್ರ ಅಂದರೆ ಏನು, ಋತುಚಕ್ರ ಯಾವ ಸಮಯದಲ್ಲಿ ಬರುತ್ತೆ, ಜೊತೆಗೆ ಋತುಚಕ್ರವನ್ನು ಹೇಗೆ ನಾವು ನಿರ್ವಹಣೆ ಮಾಡ್ಕೋಬಹುದು, ಜೊತೆಗೆ ಜನರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ಅಷ್ಟೇ ಅಲ್ಲ, ಜನರಲ್ಲಿ ಈಗಲೂ ಕೂಡ ಆ ಒಂದು ಅಪನಂಬಿಕೆಗಳು ಮುಂದುವರಿತಾ ಇದ್ದಾವೆ. ಆದಷ್ಟು ಅದನ್ನು ನಾವು ಅಪನಂಬಿಕೆಗಳನ್ನು ನಾವು ಕಡಿಮೆ ಮಾಡಿಕೊಂಡು ನೈಸರ್ಗಿಕವಾಗಿ ಸಹಜ ಪ್ರಕ್ರಿಯೆ ಇದು ಅಂತ ಅರ್ಥ ಮಾಡಿಕೊಂಡು ಹೋಗಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಂದೇಶವನ್ನು ಕೊಟ್ಟರೆ ನಮ್ಮ ಆಕಾಶವಾಣಿಗೆ ಬಂದು ತಾವು ಋತುಚಕ್ರ ಮತ್ತು ನೈರ್ಮಲ್ಯತೆ ಕುರಿತು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಮೇಡಮ್.
3: ಧನ್ಯವಾದಗಳು ಸರ್.
0: ಇದುವರೆಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಋತುಚಕ್ರ ಮತ್ತು ನೈರ್ಮಲ್ಯದ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು ಹಾಗೂ ಬಂಜೆತನ ನಿವಾರಣಾ ತಜ್ಞರಾದ ದೀಪಶ್ರೀ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:40. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು, ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಎಫ್ಎಚ್ ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಮೊರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1,00,000 ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಯು ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5ನೇ ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:50. ಕೇಳಿಗರೆ, ಲಂಡನ್ ನಗರದಲ್ಲಿ ಓವಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಮೊದಲ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವಿರಿ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಾಥ ಸಾಥ ಚಾಹೆ ಮ್ಯಾಚ್ ಅಫೀಷಿಯಲ್ಸ್ ಹೋ, ಸಾರೇ ಅಫಸರ್ ಮಿಲ್ತಾರೆ.

0: ಧ್ವನಿಯಲ್ಲಿ ಪ್ರೀತ್ಸೆ ಪ್ರೀತ್ಸೆ ಚಿತ್ರದ ಗೀತೆ ಕೇಳಿದಿರಿ. ಅನೂಪ್ ಸೀಳಿನ್ ಅವರ ಸಂಗೀತ ನಿರ್ದೇಶನ, ನಾಗೇಂದ್ರ ಪ್ರಸಾದ್ ಅವರ ರಚನೆ. ಈಗ ಸಮಯ 6:55 ಕೇಳೋಣ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
3: ಮಾತಾಡಲೇ ಮನ ಬೆಚ್ಚಿ ಮಾತಾಡಲೇ.
0: ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದು, ಆದರೆ ಮಹಾನ್ ಕಲಾವಿದ, ಮಾತುಗಾರ, ನಟ, ನಿರ್ದೇಶಕ, ನಿರ್ಮಾಪಕ,

0: ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅದೇ ರೀತಿಯಲ್ಲಿ ದ್ವಾರಕೀಶ್ ಚಿತ್ರವನ್ನು, ಚಿತ್ರರಂಗವನ್ನು, ಚಿತ್ರ ತಯಾರಿಕೆಯನ್ನು ತನ್ನ ಜೀವನವಾಗಿ ತಗೊಂಡು, ತನ್ನ ಕಸುಬಾಗಿ ತಗೊಂಡು ನನ್ನ ಜೀವನವನ್ನು ನಾನು ಸಾಗಿಸಿದೆ. ವಿಕ್ಟೋರಿಯಾ ಫಾಲ್ಸ್ ಅಂತ ಒಂದು ಸಿನಿಮಾ ನೋಡಿದೆ ನಾನು. ಅವಾಗ ಅನಿಸ್ತು ನನಗೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ ವಿಕ್ಟೋರಿಯಾ ಫಾಲ್ಸಲ್ಲಿ ಹೋಗಿ ಹೆಲಿಕಾಪ್ಟರ್ ಮೇಲೆ ಅಲ್ಲಿ ಶಾಟ್ಗಳನ್ನು ತೆಗೆಯಬೇಕು, ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದೆ. ಆಫ್ರಿಕಾದಲ್ಲಿ ಶೀಲಾ ಆಯಿತು. ಪ್ರತಿಯೊಂದು ಆಸೆಗಳು ನನಗೆ. ಮೈಸೂರಲ್ಲಿ ಸೈಕಲ್ ಹೊಡ್ಕೊಂಡು ನಾನು ಬನ್ಮ್ಯಾಸ್ ಹೈಸ್ಕೂಲಿಂದ ಇಟ್ಕೆಗೂಡಲ್ಲಿ ನಮ್ಮ ಮನೆ ಇತ್ತು, ಇಟ್ಕೆಗೂಡಿಗೆ ಬರಬೇಕಾದ್ರೆ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ದರೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ, ನಾನೇನಾದರೂ ಸಿನಿಮಾದಲ್ಲಿ ಬೆಳೆದರೆ ಮೈಸೂರನ್ನು ಹೆಲಿಕಾಪ್ಟರ್ಲಿಟ್ಟು ತೆಗಿಬೇಕು, ಮೈಸೂರಿನ ಹೆಲಿಕಾಪ್ಟರ್ಲಿಟ್ಟು ಪಿಕ್ಚರೈಸ್ ಮಾಡಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಟಿದ್ದೆ. ಅದೆಲ್ಲವನ್ನು ಡಾನ್ಸ್ ರಾಜಾ ಡಾನ್ಸ್ ಚಿತ್ರದಲ್ಲಿ ಮಾಡಿದೆ ನಾನು. ಹೆಲಿಕಾಪ್ಟರ್ ಇಟ್ಟು ಎಲ್ಲ ಸೀನ್ಗಳನ್ನೆಲ್ಲ ತೆಗೆದೆ. ಇವೆಲ್ಲ ಆಸೆಗಳು, ಅವೆಲ್ಲವೂ ನನಗೆ ತಿಳಿದ ಮಟ್ಟಿಗೆ ನಡೆಯೋಕ್ಕೆ ಸಾಧ್ಯವಾಯಿತು. ಅಥವಾ ದ್ವಾರಕೀಶ್ ಏನಾದರೂ ತನ್ನ ಜೀವನದಲ್ಲಿ ಕಳ್ಕೊಂಡ ಅಥವಾ ಇನ್ನೊಂದು ಜೀವನವನ್ನು ಕಂಡ ಅಂದರೆ ಈ ಆಸೆಗಳೇ ಅದಕ್ಕೆ ಕಾರಣ. ನಾನು ಆಫ್ರಿಕಾದಲ್ಲಿ ಶೀಲಾ ಮಾಡದೆ ಹೋಗಿದ್ರೆ ನನಗೆ ಲಾಸ್ ಆಗ್ತಾ ಇರಲಿಲ್ಲ. ಸುಮಾರು ಸಿನಿಮಾಗಳು ಆಸೆಗಳಿಂದಲೇ ಮಾಡಿದೆ. ಮಾಡಲೇಬೇಕು ನಾನು ಜೀವನದಲ್ಲಿ, ನಾನು ಮಾಡಿದ್ರೇ ನನಗೆ ತೃಪ್ತಿ ಬರೋದು ಅನ್ನೋತಕ್ಕಂಥದ್ದು ನನ್ನ ಹೃದಯದಲ್ಲಿತ್ತು. ಸೊ ಅದನ್ನು ಮಾಡೋಕ್ಕೆ ಹೋದಾಗ ತೊಂದರೆಗಳಾಯ್ತೇನೋ ಅಂತ ನನಗೆ ಅನ್ಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ಮುಗಿದ ಕತೆ. ನಮ್ಮಮ್ಮನ ಕೊಂಕಳಿನ ಮಹಿಮೆ ಎತ್ಕೊಂಡು ಹೋಗೋರು. ನಮ್ಮ ಮನೆಗೆ ಭಾಳ ಹತ್ತಿರವಾಗಿದ್ದವಾಗ ಮೂರು ನಾಲ್ಕು ಥಿಯೇಟ್ರ್ಗಳು, ರಣಜಿತ್ ಟಾಕೀಸು, ಅಪೇರಾ ಟಾಕೀಸು, ವುಡ್ಲ್ಯಾಂಡ್ ಟಾಕೀಸು, ಒಲಂಪಿಯಾ ಟಾಕೀಸು, ಪ್ರಭಾ ಟಾಕೀಸು, ಇವೆಲ್ಲ ಮೈಸೂರಲ್ಲಿ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಿಗೂ ಹೋಗೋರು. ತಮಿಳು ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ, ಕನ್ನಡ ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ. ಭಾಳ ಸಿನಿಮಾಗಳನ್ನು ನೋಡ್ತಾಯಿದ್ರು. ಆಮೇಲೆ ನಾಟಕಗಳಿಗೆ ಹೋಗೋರು. ನಮ್ಮ ಮಾವಂದು ಯಾವುದೇ ನಾಟಕಗಳು ಬಂದರೂ ಕೂಡ ಆ ನಾಟಕಗಳಿಗೆ ಹೋಗಿ ನೋಡೋರು ನಮ್ಮಮ್ಮ. ಎಷ್ಟೇ ಆದರೂ ಕೂಡ ಹುಚ್ಚಿತ್ತು ನಮ್ಮಮ್ಮನೂ ಕೂಡ. ನಾಟಕಗಳಿಗೆ ಹೋಗೋದಾಗಲಿ, ಸಿನಿಮಾಗಳಿಗೆ ಹೋಗೋದಾಗಲಿ ಎಷ್ಟೇ ಭಾಳ ಹುಚ್ಚಿತ್ತು. ಎಷ್ಟೇ ಜನ ಮನೆಗೆ ಬಂದರೂ ಕೂಡ ಅಡುಗೆಗಳನ್ನು ಮಾಡಿ ಹಾಕಿ ಎಲ್ಲ ಮುಗಿಸಿ ಎರಡು ಗಂಟೆಗೆಲ್ಲ ಎಲ್ರಿಗೂ ಊಟಗಳನ್ನು ಹಾಕಿ ಎರಡೂವರೆಗೆ ಮನೆ ಬಿಟ್ಬಿಡ್ಬೇಕು. ಅವರು ಮೂರು ಗಂಟೆ ಮ್ಯಾಟ್ನಿಗೆ ಸಿನಿಮಾ ನೋಡಲೇಬೇಕು. ಅವರು ಬಿಕ್ಕಿ ಬಿಕ್ಕಿ ಹೇಳೋದು, ಮಕ ಊದಿಸ್ಕೊಳ್ಳೋದು, ಇವೆಲ್ಲ ನಮ್ಮಮ್ಮನ ಅಭ್ಯಾಸಗಳು. ತಾಯಿ ನನಗೆ ಭಾಳ ಆಶೀರ್ವಾದ ಮಾಡಿದ್ರು. ನಾನೇನಾದರೂ ಸಿನಿಮಾಗೆ ಬಂದೆ ಅಂದರೆ ನಮ್ಮಮ್ಮನ ಆಶೀರ್ವಾದವೇ ನನಗೆ ಕಾರಣ. ನಮ್ಮಮ್ಮನ ಕೇಳಿ ಕೂಡ ಸಿನಿಮಾಕ್ಕೆ ಬಂದವನು ನಾನು. ಇನ್ನೊಂದು, ನಮ್ಮ ಮನೆಯಲ್ಲಿ ಎಲ್ರಿಗೂ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಎಲ್ಲೇ ಹೋದರೂ ಬದುಕ್ತಾನೆ ಇವನು, ಎಲ್ಲೇ ಹೋದರೂ ತನ್ನ ಬಾವಟವನ್ನು ಇವನು ಹಾರಿಸ್ತಾನೆ ಅನ್ನೋ ನಂಬಿಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇತ್ತು. ನನಗೆ ಗೊತ್ತಿಲ್ಲದವನು ಇನ್ನೊಬ್ಬನಿದ್ದಾನೆ, ಅವನ ಆ ಆಟಗಾರನ ಹಾಗೆ ನಾವು ಹೋಗ್ತಾ ಹೋಗಬೇಕಾಗತ್ತೆ. ನಾನಲ್ಲ, ನನ್ನದಲ್ಲ ಅದು ಬದುಕು. ದೀಪಗಳನ್ನೆಲ್ಲ ಹಾಕಿ ಸಿನಿಮಾನ ತೆಗಿತೀವಿ, ದೀಪನೆಲ್ಲ ಆರಿಸಿ ಸಿನಿಮಾನ ತೋರಿಸ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ, ಎಲ್ಲವೂ ದೀಪ ಹಾಕಿಬಿಟ್ರೆ ಪರದೆ ಮೇಲೆ ಏನೂ ಇಲ್ಲ, ಏನೂ ಕಾಣಲ್ಲ ನಿನಗೆ, ಯಾವುದೂ ಸತ್ಯವಲ್ಲ, ಎಲ್ಲವೂ ಅಸತ್ಯದ ಮಯ. ಅದನ್ನು ಜನಗಳಿಗೆ ನಂಬಿಸ್ತೀವಿ ನಾವು, ಇದು ಸತ್ಯ, ಇದು ನಿಮ್ಮ ಎದುರಿಗೆ ನಡೀತಾ ಇರೋ ಕಥೆ, ನೀವೇ ಅದರಲ್ಲಿ ಇದ್ದೀರಾ ಅನ್ನತಕ್ಕಂಥ ನಂಬಿಸ್ತೀವಿ. ಅದೇ ಚಿತ್ರರಂಗ ಅಷ್ಟೆ.
1: ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಚಿಂತನೆಯನ್ನು ಇಂದಿನ ರತ್ನ ಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿಗೆ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಭಾರತ 26 ಹೆಚ್ಚು ದೇಶಗಳೊಂದಿಗೆ 78 ವಲಸೆ ಮತ್ತು ಚಲನಶೀಲತೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ತಿಳಿಸಿದ್ದಾರೆ. ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳಸಾಗಣೆ ಎದುರಿಸಲು ರಾಷ್ಟದ ಸಾಮೂಹಿಕ ಜವಾಬ್ದಾರಿ ಅತ್ಯಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಧೀನದ ರಾಜ್ಯದ ವಿವಿಧ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಓದುತ್ತಿರುವ ಸುಮಾರು 60,000 ವಿದ್ಯಾರ್ಥಿಗಳು ಇಂದು ಸಂಜೆ 5:30 ಆರನೇ ಸೆಮಿಸ್ಟರ್ ಪರೀಕ್ಷೆ ಬರೆದ 5 ನಿಮಿಷದಲ್ಲೇ ವಿಟಿಯು ಫಲಿತಾಂಶ ಪ್ರಕಟಿಸಿದೆ. ಆಧುನಿಕ ತಂತ್ರಜ್ಞಾನದ ಸಮರ್ಪಕ ಬಳಕೆಯಿಂದ ಕ್ಷಿಪ್ರವಾಗಿ ಫಲಿತಾಂಶ ನೀಡಲು ಸಾಧ್ಯವಾಗಿದೆ ಎಂದು ವಿಟಿಯು ತಿಳಿಸಿದೆ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಆಡಳಿತ, ನಗರ ಯೋಜನೆ ಮತ್ತು ಅಭಿವೃದ್ಧಿ ಪರಿಕಲ್ಪನೆಯ ಫಲವಾಗಿಯೇ ಇಂದು ಬೆಂಗಳೂರು ವಿಶ್ವಮಟ್ಟದ ನಗರವಾಗಿ ಗುರುತಿಸಿಕೊಂಡಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯ ನಿಯಂತ್ರಣಕ್ಕಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ

ಹೇಳಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.67 ರೂಪಾಯಿಯಷ್ಟಾಗಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೋ ಮತ್ತು ಪರಾಗ್ವೆ ತಂಡಗಳು 16ನೇ ಸುತ್ತಿಗೆ ಮುನ್ನಡೆ ಪಡೆದಿವೆ. ಮೆಕ್ಸಿಕೋದ ಗ್ವಾಡಲೂಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೋ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಗೆ ಮಣಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 8 ಗಂಟೆಗೆ ಕೇಳಲಿದ್ದೀರಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಪ್ರೇಮ್ ಕಹಾನಿ ಚಿತ್ರದ ಗೀತೆ ಕೇಳಿದಿರಿ. ಇಳಯರಾಜ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಕವಿರಾಜ್. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆಯಲ್ಲಿ ನಾವಿದ್ದೀವಿ. ಸಮೀಕ್ಷೆಯ ವಿಷಯ ತುಂಬ ಸುಲಭ, ಆದರೆ ಆಯ್ಕೆ ಕಷ್ಟ. ನಾವು ಇತ್ತೀಚೆಗೆ ಎಲ್ಲಾದರೂ ಹೋಗಿ ಬರೋದರ ಬಗ್ಗೆ, ಅದರಲ್ಲೂ ಅನೇಕರು ಪ್ರವಾಸಗಳನ್ನು ಯೋಜಿಸ್ತಾನೆ ಇರ್ತಾರೆ. ಕೆಲವರು ವರ್ಷಕ್ಕೆ ಒಂದು ಸಾರಿ ಹೋಗಬಹುದು, ಕೆಲವರು ಎರಡು ಮೂರು ಸಲ ಹೋಗಬಹುದು, ಹತ್ತತ್ರ ಪ್ರವಾಸ ಮಾಡಿ ಬರಬಹುದು, ಅಥವಾ ತುಂಬ ದೂರ ದೂರಿಗೆ ನಾವು ಹೋಗಬಹುದು. ವಿಮಾನದಲ್ಲಿ ಹೋಗಬಹುದು, ರೈಲಲ್ಲಿ ಹೋಗಬಹುದು, ರಸ್ತೆಯಲ್ಲಿ ಹೋಗಬಹುದು, ಹಲವಾರು ಅವಕಾಶಗಳು ಹೌದು. ಆದರೆ ಹೇಗೆ ಹೋಗ್ತೀವಿ, ಯಾವ ರೀತಿ ಪ್ರವಾಸಕ್ಕೆ ಜಾಗ ಆಯ್ಕೆ ಮಾಡ್ಕೊಳ್ಳೋದಿರಬಹುದು, ಹೇಗೆ ಹೋಗಬೇಕು ಅನ್ನೋದಿರಬಹುದು, ಹಣಕಾಸು ವೆಚ್ಚ ವ್ಯವಹಾರ ಇದು ಒಂದು ಭಾಗ. ಈ ಎಲ್ಲವನ್ನ ಪರಿಗಣಿಸಿದಾಗ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತಂದಾಗ ಅಷ್ಟು ಹಣವನ್ನು ನಾವು x4x5 ಹೊಂದಿಸಬೇಕಾಗತ್ತೆ. ಮತ್ತು ಕೆಲವು ಸಲ ಹಣದ ಪ್ರಶ್ನೆ ಇಲ್ಲಪ್ಪ, ನಾವು ಆರ್ಥಿಕವಾಗಿ ಸಬಲರಿದ್ದೀವಿ, ಇಷ್ಟು ಖರ್ಚು ಮಾಡಬಲ್ಲೆವು ಅಂತ ಅಂದುಕೊಂಡಾಗಲೂ ಇವರು ಹೇಳಿದ ಜಾಗ ಅವರಿಗೆ ಬೇಡ, ಅವರು ಹೇಳಿದ ಜಾಗ ಇವರಿಗೆ ಬೇಡ, ಎಲ್ಲರೂ ಹೋಗಬೇಕು ಅಂದರೆ ಅಲ್ಲಿ ಒಂದು ದೊಡ್ಡ ಚರ್ಚೆ ವಾಗ್ವಾದವೇ ನಡೆಯೋದನ್ನು ನಾವು ನೋಡಬಹುದು. ಬೇಡ ಬಿಡಿ, ನನಗಿಷ್ಟ ಬಂದಿದ್ದ ಜಾಗಕ್ಕೆ ನಾನು ಹೋಗ್ತೀನಿ, ನಿಮಗಿಷ್ಟ ಬಂದ ಜಾಗಕ್ಕೆ ನೀವು ಹೋಗಬಹುದು ಅನ್ನುವಂಥ ಮಾತುಗಳು, ಅಥವಾ ಹೀಗೆ ವೈಯಕ್ತಿಕ ಇಷ್ಟಾನಿಷ್ಟಗಳು, ಈ ಎಲ್ಲ ಕಾರಣಗಳಿಗೆ ಕೆಲವರು ನನಗೆ ನಾನೊಬ್ಬನೇ ಪ್ರವಾಸ ಹೋಗೋದು ಅಥವಾ ನಾನೊಬ್ಬಳೇ ಪ್ರವಾಸ ಹೋಗೋದು ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಅನೇಕರು ಸೋಲೋ ಟ್ರಾವೆಲ್ಗಳನ್ನು ಮಾಡೋದನ್ನು ನಾವೀಗ ಕಾಣ್ತೀವಿ. ಮನೆಯಲ್ಲಿ ಮಕ್ಕಳನ್ನು ನೋಡ್ಕೋಬೇಕಾಗಿರುತ್ತೆ, ಹಾಗಾಗಿ ಅಪ್ಪ ಹೋಗಬಹುದು ಇಲ್ಲ ಅಮ್ಮ ಹೋಗಬಹುದು. ಹೀಗೆ ನಾವು ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ನಿಂದ ಅಂದರೆ ಪ್ರವಾಸದಿಂದ ನಮಗೆ ಸಿಗುವ ಈ ಸುಖ ಏನಿದೆ, ಆ ಸೌಕರ್ಯ ಏನಿದೆ, ಆ ಸಂತೋಷ ಏನಿದೆ, ಇದನ್ನು ನಾವು ಮಿಸ್ ಮಾಡಬಾರದು ಯಾವುದೋ ಬೇರೆ ಬೇರೆ ಕಾರಣಗಳಿಗೆ. ಹಾಗಾಗಿ ಒಬ್ಬರೇ ಪ್ರವಾಸ ಹೋದರೂ ಪರವಾಗಿಲ್ಲ, ಆ ಆನಂದವನ್ನು ಸವಿಯಬೇಕು ಅನ್ನೋದು ಕೆಲವರ ಇಚ್ಛೆ. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲ ನಮಗೆ ಹಾಗೆ ಒಬ್ಬರೇ ಪ್ರಯಾಣ ಮಾಡೋದಕ್ಕೆ ಸಾಧ್ಯವೇ ಆಗಲ್ಲ, ಹಂಚಿಕೊಳ್ಳದೇ ಇದ್ದರೆ ಅದೆಂತಹ ಪ್ರಯಾಣ, ನಾವು ಏನೇ ಅನುಭವಿಸಿದ್ರು ನಮ್ಮ ಜೊತೆಗೆ ಯಾರಾದರೂ ಇದ್ದರೆ, ಮಾತಾಡೋಕ್ಕೆ ಯಾರಾದರೂ ಇದ್ದರೆ, ಒಂದು ತಿಂಡಿ ತಿಂದರೆ ಅದನ್ನು ಸವಿಯೋದಕ್ಕೆ ಯಾರಾದರೂ ನಮ್ಮೊಟ್ಟಿಗಿದ್ದರೆ ಅದು ಒಂದು ಬೇರೆಯೇ ಸಂತೋಷವನ್ನು ಕೊಡುವಂಥದ್ದು. ಪ್ರವಾಸ ಹೋಗದೇ ಇದ್ದರೂ ಪರವಾಗಿಲ್ಲ, ಆದರೆ ಒಬ್ಬರೇ ಪ್ರವಾಸ ಮಾಡೋದು ಹಿತಕರ ಅಲ್ಲ ಅನ್ನೋದು ಮತ್ತು ಕೆಲವರ ಅಭಿಪ್ರಾಯ. ಹೀಗೆ ಲೋಕದಲ್ಲಿ ಎಲ್ಲ ರೀತಿಯ ಜನಗಳನ್ನು ನಾವು ಕಾಣ್ತಾ ಇರ್ತೀವಿ. ಬೇರೆ ಬೇರೆ ಬೇರೆ ಬೇರೆ ಅಭಿರುಚಿಯ ಜನಗಳು ನಮ್ಮ ಜೊತೆನೇ ಇದ್ದಾರೆ. ನಮ್ಮ ಶ್ರೋತೃಗಳು ಏನಂತಾರೆ, ಹೇಗಿದ್ದಾರೆ ಅನ್ನೋದು ಯಾವಾಗಲೂ ನಮ್ಮ ಸಮೀಕ್ಷೆಯ ಉದ್ದೇಶ. ಹೌದು, ಇವತ್ತಿನ ಪ್ರಶ್ನೆ, ನೀವು ಒಂಟಿಯಾಗಿ ಪ್ರವಾಸ ಮಾಡ್ತಿರೋ

0: ಅದು ಚಂದ ಅನ್ಸುತ್ತೋ ಅಥವಾ ಜಂಟಿ ಪ್ರವಾಸ ಚಂದ ಅನ್ಸುತ್ತೋ, ಗುಂಪು ಪ್ರವಾಸಗಳು ಹೋದರೆ ಅದು ಒಂದು ಬೇರೆಯೇ ಸುಖ ಕೊಡುತ್ತೆ ಅಂತ ಅನ್ಸುತ್ತೋ, ನಿಮ್ಮ ಆಯ್ಕೆ ಯಾವುದು ಹೇಳಿ. 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ಏನಂದ್ರು, ನಿಮ್ಮ ಎಷ್ಟು ಓಟುಗಳು ಯಾವುದಕ್ಕೆ ಬಿದ್ದವು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: Never did I think I'd fall in love. I'm wacky, oh yeah.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಕೇಳಿದಿರಿ. ಶಾನ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ.

ವಿಷ್ಣು ಚಿತ್ರದ ಗೀತೆ ಕೇಳಿದಿರಿ. ಚಲ್ಲು ಚಲ್ಲು ಸೋನಿಯಾ, ಅಭಿಜಿತ್, ಪ್ರಿಯಾ ಯಾದವ್ ಅವರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಇದು. ಸಂಗೀತ ನೀಡಿದವರು ಕೃಪಾಕರ್. ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಸಮೀಕ್ಷೆಯ ವಿಷಯ ಇವತ್ತು, ಒಂಟಿಯಾಗಿ ಪ್ರವಾಸ ಮಾಡ್ತಿರೋ, ಜಂಟಿಯಾಗಿ ಪ್ರವಾಸ ಮಾಡ್ತಿರೋ, ಗುಂಪು ಪ್ರವಾಸ ಮಾಡ್ತೀರೋ, ಯಾವುದು ಇಷ್ಟ, ಯಾವುದು ಹಿತಕರ ನೋಡೋಣ. ಯಾರು ಏನಂತಾರೆ ಅಂತ 7:50 ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈಗ ಸಮಯ 7:22. ಕೇಳೋಣ ಕಗ್ಗದ ಸಿರಿ ಕಾರ್ಯಕ್ರಮ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು. ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಮೊಳಕೆ ಯೋಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ.
1: ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ.

0: ಇದು ಸುದ್ದಿ ಜಗತ್ತು, ಪ್ರಚಾರದ ಯುಗ. ಮನುಷ್ಯ ತನ್ನ ಏನ್ ಮಾಡಿದ್ರೂ ಸುದ್ದಿ ಆಗ್ಬೇಕು, ಪ್ರಚಾರ ಸಿಗ್ಬೇಕು ಅಂತ ಹಂಬಲಿಸ್ತಾನೆ. ಕೆಲವರಂತೂ ಸದಾ ಸುದ್ದಿಯಲ್ಲಿರಬೇಕು ಅಂತಾನೆ ಬಯಸ್ತಾರೆ. ತಾವು ಮಾಡೋ ಪ್ರತಿಯೊಂದು ಕೆಲಸನೂ ಎಲ್ಲರ ಕಣ್ಣಿಗೆ ಬೀಳಬೇಕು, ಮೆಚ್ಚುಗೆ ಪಡೀಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಹೀಗೆ ಪ್ರಚಾರಕ್ಕಾಗಿ ಮಾಡೋ ಕೆಲಸ ಇರುತ್ತಲ್ಲ, ಅದ್ರ ಹಿಂದೆ ಒಂದು ಸ್ವಾರ್ಥ ಇರುತ್ತೆ, ಅಹಂಕಾರ ಇರುತ್ತೆ, ಪ್ರತಿಷ್ಠೆ ಇರುತ್ತೆ, ಶುದ್ಧವಾದ ಮನಸ್ಸು ಇರೋದಿಲ್ಲ.
1: ಅಭಿ ವೋ ಚೀಜ್ ದಿಖಾಯಿ ನೀ ದೇ ರಹಿ. 2016 ವರ್ಲ್ಡ್ ಕಪ್ ಮೇ ಕಮಾಲ್ ಕಿ ಬಲ್ಲೆಬಾಜಿ ಕಿ ಥಿ ಇನ್ಹೊನೆ ಆಸ್ಟ್ರೇಲಿಯಾ ಕೆ ಖಿಲಾಫ್, ಔರ್ 2023 ಮೇ ಭಿ ಆಸ್ಟ್ರೇಲಿಯಾ ಕೆ ಖಿಲಾಫ್ ಅಗರ್ ಆಪ್ ಇನ್ಕಾ ಔಸತ್ ದೇ.
2: ಪ್ರತಿಷ್ಠೆಗಿಂತ ನಾದ ಮಧುರ ನಾದ ಮಾಧುರ್ಯಕ್ಕೆ ಹೆಚ್ಚು ಒತ್ತು ಬೀಳುತ್ತದೆ. ಗೀತೆಗಳ ಸ್ವರೂಪವೇ ಅದು. ಭಾವ ಮತ್ತು ನಾದಗಳಲ್ಲಿರುವ ಮೀಸಲಾದ ಮನಸ್ಸು ಪ್ರಾಯಶಃ ಗೀತೆಗಳ ರಚನೆಗೆ. ಕಣವಿ ಅವರ ಗೀತೆಗಳ ರಚನೆ ಸಹಜ. ಕವಿಯೊಬ್ಬ ಬರೆದಾಗ ಮಾತ್ರ ಕಾಣಿಸಿಕೊಳ್ಳಬಲ್ಲ ಅನೇಕ ಕಾವ್ಯಾತ್ಮಕ ಹೊಳಹುಳುಗಳು ಕಾವ್ಯಾತ್ಮಕವಾಗಿ ವಿಶೇಷವಾಗಿ ಕಂಡುಬರುತ್ತದೆ.
0: ಪ್ರಚಾರಕ್ಕೋ ನಾವು ಕೆಲಸ ಮಾಡಿದರೆ ಅದು ಬೂಟಾಟಿಕೆ ಆಗತ್ತೆಯೇ ಹೊರತು ಸಹಜವಾದ ಕ್ರಿಯೆ ಆಗಿರೋದಿಲ್ಲ.

ಎತ್ತ ಬಿಡುಗೊಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು. ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು. ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ.

0: ನಮ್ಮ ಕೆಲಸನ ನಾವು ನಿರ್ವಂಚನೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ಪರಿಣಾಮದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಅದು ಅನಗತ್ಯ. ಅದು ಹೇಗೆ ಸೂರ್ಯ ದಿನನಿತ್ಯ ಬಿಡುವಿಲ್ಲದ ಹಾಗೆ ತನ್ನ ಕರ್ತವ್ಯದಲ್ಲಿ ತೊಡಗಿರ್ತಾನೋ, ಹಾಗೆಯೇ ನಾವು ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಲೋಪ ಇಲ್ದಾಗ ಮಾಡಬೇಕು. ವಿದ್ಯುಲ್ಲತೆಯ ಹಾಗೆ, ಮಿಂಚಿನ ಬಳ್ಳಿ ಇದೆಯಲ್ಲ ಹಾಗೆ, ತೇಜಸ್ಸನ್ನು ಕಾಂತಿಯನ್ನು ನಮ್ಮ ವ್ಯಕ್ತಿತ್ವ ಸದಾ ಬೀರ್ತಿರಬೇಕು. ಎಲ್ಲೂ ನಮ್ಮ ವ್ಯಕ್ತಿತ್ವ ಕಾಂತಿಹೀನ ಆಗಬಾರ್ದು, ಕುಗ್ಗಬಾರ್ದು, ಮಸುಕಾಗಬಾರ್ದು. ನಾವು ಸೋಲು ಗೆಲುವು ಇದರ ಲೆಕ್ಕಾಚಾರ ಹಾಕದೆ, ನಮ್ಮ ಕೈ ಮೀರಿದ ಸಂಗತಿಗಳಿಗೆ ತಲೆಬಿಸಿ ಮಾಡಿಕೊಳ್ಳದೆ ಶಿರಬಾಗಿ ಒಪ್ಪಿಕೊಳ್ಳೋ ಸೌಜನ್ಯ ಇರಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಗ್ರೇಸ್ಫುಲಿ ಅಕ್ಸೆಪ್ಟ್ ಅಂತ. ಹಾಗೆ ನಾವು ವಾಸ್ತವವನ್ನು ಗೌರವದಿಂದ ಸ್ವೀಕರಿಸಬೇಕು. ಡಿ ವಿ ಜಿ ಈ ಪದ್ಯದಲ್ಲಿ ಹೇಳ್ತಾರಲ್ಲ, ಈ ನಿಲುವು, ವಾಸ್ತವವನ್ನು ಒಪ್ಪಿ ಗೌರವಿಸಬೇಕು ಅನ್ನುವ ನಿಲುವು, ಇದು ಬದುಕನ್ನು ಇತ್ಯಾತ್ಮಕವಾಗಿ ಪಾಸಿಟಿವಾಗಿ ಸ್ವೀಕರಿಸುವ ಅತ್ಯಂತ ಆರೋಗ್ಯಕರವಾದ ಮನೋಭಾವ. ನಾವು ಯಾವುದನ್ನು ಎದೆಗುಂದದ ಹಾಗೆ, ಅಹಂಕಾರವನ್ನು ತಾಳದೆ, ಕುಗ್ಗದೆ, ಬಂದದ್ದನ್ನು ಗೌರವದಿಂದ ಸ್ವೀಕರಿಸೋದಿರುತ್ತಲ್ಲ, ಅದು ಬಾಳನ್ನು ಹಸನು ಮಾಡಿಕೊಳ್ಳುವ ಕ್ರಮ. ನಮ್ಮ ಬಾಳು ಚಂದ ಇರಬೇಕು ಅನ್ನೋ ಹಾಗಿದ್ದರೆ, ಹೀಗೆ ನಾವು ನಮ್ಮ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಸೂರ್ಯನ ಹಾಗೆ, ಮಿಂಚಿನ ಹಾಗೆ ಪರಿಣಾಮವನ್ನು ಯೋಚಿಸದೆ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಗ್ಗದ ಸಿರಿ ಕಾರ್ಯಕ್ರಮ ಕೇಳಿದಿರಿ.

0: ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ್ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೊ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014 ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047

0: ಚಟುವಟಿಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು. ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26ಕ್ಕೂ ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಾಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986ರ ಡಿಸೆಂಬರ್ನಲ್ಲಿ ಆರ್ಮಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರ

0: ಹಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, ಎಫ್ಎಟಿಎಫ್ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೊ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೊ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ಧ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟಾ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೊ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಲಂಡನ್ ನಗರದ ಓವೆಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆಯೇ ಮೊದಲ ಐಸಿಸಿ ಮಹಿಳಾ ವಿಶ್ವಕಪ್ 2026ರ ಟಿ20 ಕ್ರಿಕೆಟ್ ಪಂದ್ಯದ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಹೆಜ್ಜೆ ಹಾಕು ತಯ್ಯ ತಕ ಗೀತೆಯನ್ನ ಕೇಳಿದ್ರಲ್ಲ, ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಸಂಜೆ ಸಂಜೆ ಮುಸ್ಸಂಜೆ ಈ ಗೀತೆ ಪ್ರಸಾರ ಆಯಿತು. ಶ್ರೀಮತಿ ಚಿತ್ರದ ಗೀತೆ ಇದು. ಚೈತ್ರ ಹಾಗೂ ಜೋಯಲ್ ಹಾಡಿದ್ದು, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಇನ್ನು ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂತಾರೆ ನಮ್ಮ ಕೆಲವು ಶ್ರೋತೃಗಳು. ಒಂಟಿ ಪ್ರಯಾಣ, ಜಂಟಿ ಪ್ರಯಾಣ, ಹಾಗೆ ಗುಂಪು ಪ್ರಯಾಣ, ಇದರಲ್ಲಿ ಯಾವುದು ನಿಮಗೆ ಇಷ್ಟ ಅಂತ ಕೇಳಿದ್ದು. ಯಾಕೆಂದರೆ ಇತ್ತೀಚೆಗೆ ಈ ಪ್ರಯಾಣಗಳು ಸಾಕಷ್ಟು ರೀತಿಯಲ್ಲಿ ನಡೆಯೋದನ್ನು ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಗಳಿಂದ ಜನ ಪ್ರವಾಸ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ವಿದೇಶ ಪ್ರವಾಸಗಳ ಪ್ಯಾಕೇಜ್ಗಳು ಕೂಡ ನಮಗೆ ಲಭ್ಯ ಇದೆ, ಬಹಳ ಎಟುಕಬಹುದಾದ ದರಗಳಲ್ಲಿ. ಹತ್ತಿರ ಒಂದು 20, 30, 100, 150 ಕಿಲೋಮೀಟರ್ ದೂರ ಹೋಗಿ ಹಾಗೆಯೇ ಒಂದು ದಿನ ಸುತ್ತಾಡಿಕೊಂಡು ಬರುವಂಥದ್ದು ಅನ್ನುವಂತಹ ಪುಟ್ಟ ಪುಟ್ಟ ಪಿಕ್ನಿಕ್ ಅಥವಾ ಪ್ರವಾಸಗಳು, ಜೊತೆಗೆ ದೊಡ್ಡ ದೊಡ್ಡ 20-25 ದಿನಗಳ ಕಾಲ ಒಂದಷ್ಟು ಜಾಗಗಳನ್ನು ನೋಡಿಕೊಂಡು ಬರುವಂಥದ್ದು, ಆಧ್ಯಾತ್ಮಿಕ ಪ್ರವಾಸಗಳು, ಹಾಗೆ ಪ್ರಾಕೃತಿಕ ಪ್ರವಾಸಗಳು, ಸಾಮಾಜಿಕ ಪ್ರವಾಸಗಳು, ಈ ರೀತಿ ಎಷ್ಟೊಂದು ಪ್ರವಾಸಗಳನ್ನು ನಾವು ನೋಡ್ತೀವಿ. ಇದೆಲ್ಲದರ ಮಧ್ಯೆ ಈಗ ಒಂದು ನಾವು ಕಾಣುವಂಥದ್ದು ಸೋಲೋ ಪ್ರವಾಸ. ಅನೇಕ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಬಹುದು ಸೋಲೋ ಪ್ರವಾಸಕ್ಕೆ ಈಗ ಅತ್ಯಂತ ಬೇಡಿಕೆ. ಮತ್ತು ಅದೊಂದು ರೀತಿ ಖಯಾಲಿ ಅಥವಾ ಅದೊಂದು ರೀತಿ ಪ್ರೀತಿ, ಹಾಗೆ ಅದು ಆಕರ್ಷಣೆ. ಯಾಕೆ ಹೀಗೆ ಅಂದರೆ ಕೆಲವರು ಹೇಳ್ತಾರೆ ನಮಗೆ ಒಟ್ಟಿಗೆ ಹೋಗೋದಕ್ಕೆ ಆಗಲ್ಲ, ಅಥವಾ ಎಲ್ಲರಿಗೂ ಒಟ್ಟಿಗೆ ರಜೆ ಸಿಗೋದಿಲ್ಲ, ಅಥವಾ ನಮಗೆ ಒಂದೇ ಅಭಿರುಚಿ ಇರೋದಿಲ್ಲ, ಹೀಗೆಲ್ಲ. ಹಾಗಾಗಿ ಅನೇಕ ರೀತಿಯ ಪ್ರವಾಸಗಳನ್ನು ನಾವು ನೋಡಬಹುದು. ಸೋಲೋ ಪ್ರವಾಸ ಹೇಗಿರುತ್ತೆ, ಒಬ್ಬರೇ ಹೋಗೋದು ಇಷ್ಟನಾ ಅಥವಾ ಜಂಟಿಯಾಗಿ ಹೋಗೋದು ಇಷ್ಟನಾ? ಯಾವಾಗಲಾದರೂ ನಾವು ಒಬ್ಬರೇ ಹೋಗ್ಬಿಡ್ಬೇಕಪ್ಪ, ಎಲ್ಲಿಗಾದರೂ ಈ ಎಲ್ಲರ ಜೊತೆಗೆ ಇರೋದು ಬೇಡ, ನಾನೊಬ್ಬನೇ ಇರಬೇಕು ಅಂತ ಅನ್ನಿಸಿದುಂಟ ಅನ್ನೋ ಪ್ರಶ್ನೆಗಳನ್ನು ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ ಕೇಳಿದ್ದು. ಸುಮಾರು ಜನ ಸಂದೇಶಗಳನ್ನು ಕೊಟ್ಟಿದ್ದೀರಿ, ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಹಾಗೆ ನೋಡೋದಾದರೆ, ನಮ್ಮ ಸಾವಿತ್ರಿ ಉಮೇಶ್ ಅವರು ಮೊದಲು ಉತ್ತರವನ್ನು ಕೊಟ್ಟರು. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಯಾವತ್ತಿಗೂ ಸ್ನೇಹಿತರು ಬಂಧುಗಳು ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡಿದರೆ ಸಿಗುವ ಆನಂದನೇ ಬೇರೆ, ನನಗೆ ಗುಂಪು ಪ್ರವಾಸ ಹೋಗೋದೇ ಇಷ್ಟ ಅಂತ ಹೇಳಿದಿರಿ. ಭಾಗ್ಯ ಸುರೇಂದ್ರ ಹೂವಿನಹೊಳೆಯಿಂದ, ಗುಂಪು ಪ್ರವಾಸ ಇಷ್ಟ ಅಂತ ಹೇಳಿದಿರಿ. ಚಂದನ ಚಿತ್ರದುರ್ಗದಿಂದ, ಜಂಟಿ ಪ್ರವಾಸ ಅಂದರೆ ಒಂದು ಇಬ್ಬರು ಹೋದರೆ ಚೆನ್ನಾಗಿರುತ್ತೆ, ಒಬ್ಬರೇ ಹೋಗೋಕ್ಕೆ ಇಷ್ಟ ಇಲ್ಲ ಅನ್ನೋದು ಇವರ ಅಭಿಪ್ರಾಯ. ಮಂಡಿಕಲ್ ಕೃಪಾ ಅವರು ಹೇಳ್ತಾರೆ, ಗಾನ ಭಜನದಲ್ಲಿ ಎಂಥ ಒಳ್ಳೆ ವಿಷಯವನ್ನು ಸಮೀಕ್ಷೆಗೆ ತಗೊಂಡಿದ್ದೀರಿ ಅಂತ. ನನಗೆ ಜಂಟಿ ಅಥವಾ ಗುಂಪಾಗಿ ಪ್ರವಾಸ ಮಾಡೋದೇ ರುಚಿ, ಒಬ್ಬರೇ ಹೋದರೆ ಅದರಲ್ಲಿ ಎಂಥ ಸಂತೋಷ ಅಂತಾರೆ. ಹಾಗೆ ಹಲಸೂರಿನ ರಾಜೇಶ್ ಅವರು, ನಾನು ಯಾವತ್ತೂ ಒಬ್ಬನೇ ಹೋಗೇ ಇಲ್ಲ, ಯಾಕೆಂದರೆ ಗುಂಪಾಗಿ ಹೋಗಬೇಕು, ಆಗ ನಮಗೆ ಒಂದು ರಕ್ಷಣೆ ಇರುತ್ತೆ, ಒಂಟಿತನ ಕಾಡೋದಿಲ್ಲ ಅನ್ನೋದು ಇವರ ಅನಿಸಿಕೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಒಂಟಿ ಪ್ರಯಾಣಕ್ಕಿಂತ ಜಂಟಿ ಪ್ರವಾಸನೇ ಚಂದ, ಪರಸ್ಪರ ವಿನಿಮಯ, ಪರಸ್ಪರ ಸಂತಸದ ಘಳಿಗೆಗಳನ್ನು ಹಂಚಿಕೊಳ್ಳೋದಕ್ಕೆ ಜಂಟಿ ಪ್ರವಾಸ ಮುಖ್ಯ ಅಂತಾರೆ. ಇದೇ ಮಾತು ಶೈಲಿನಿ ಮುರಳೀಧರ್ ಅವರದು. ಹಂಚಿಕೊಂಡು ಮಾತಾಡ್ತಾ ದೂರದ ಪ್ರಯಾಣ ಹೋದರೆ ಗೊತ್ತೇ ಆಗಲ್ಲ ಅಂತ ನನ್ನ ಅನಿಸಿಕೆ. ಗುಂಪು ಪ್ರವಾಸಗಳೇ ಚಂದ, ಆ ಪ್ರವಾಸದ ಆಯಾಸ ಕೂಡ ಮರೆಸುತ್ತೆ ಗುಂಪು ಪ್ರವಾಸಗಳು ಅಂತಾರೆ. ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ ಸಂದೇಶವನ್ನು ಕಳಿಸಿ, ನಾನು ಎಲ್ಲೂ ಒಬ್ಬಳೇ ಹೋಗೋದಿಲ್ಲ, ನನಗೆ ಒಬ್ಬಳೇ ಹೋಗೋದಕ್ಕೆ ಇಷ್ಟ ಆಗಲ್ಲ, ಪರಿಚಿತ ಜಾಗಗಳಾದರೆ ಹೋಗಲೇಬೇಕಾದರೆ ಹಾಗೆ ಹೋಗಿ ಬರಬಹುದು, ಆದರೆ ಪ್ರವಾಸ ಅಂತ ಹೋಗೋದಾದರೆ ಗುಂಪು ಪ್ರವಾಸವೇ ಇಷ್ಟ ಅಂತಾರೆ. ನಾನು ಈಗ ನಿವೃತ್ತನಾಗಿದ್ದೀನಿ, ನನಗೆ ನನ್ನದೇ ಒಂದು ಸ್ವಲ್ಪ ಸ್ಪೇಸ್ ಬೇಕು, ನನ್ನ ಸಮಯ ಅಂತ ನನಗೆ ಬೇಕಾಗತ್ತೆ, ಹಾಗಾಗಿ ನನಗೆ ಒಬ್ಬನೇ ಹೋಗೋದಕ್ಕೆ ಇಷ್ಟ ಅಂತಾರೆ. ಹರಿಪ್ರಕಾಶ್ ಮಲ್ಲೇಶ್ವರದಿಂದ. ನಮ್ಮ ಶ್ರೋತೃ ಕಮಲ ಇವರು ಮೊದಲ ಬಾರಿಗೆ ಸಂದೇಶವನ್ನು ಕಳಿಸಿದ್ದಾರೆ. 5ನೇ ಅಡ್ಡರಸ್ತೆ 5ನೇ ಮುಖ್ಯರಸ್ತೆ ಮಹದೇವಪುರದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಾನು ಕೆಲವು ದೇವಸ್ಥಾನಗಳಿಗೆ ಮಾತ್ರ ಒಬ್ಬಳೇ ಹೋಗ್ತೀನಿ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರ್ತೀನಿ.
ಯಾಕೆಂದ್ರೆ ಅದರಿಂದ ನನಗೆ ಶಾಂತಿ ಸಮಾಧಾನ ಸಿಗುತ್ತೆ, ಪ್ರಸಾದ ಸ್ವೀಕಾರ ಆಗತ್ತೆ, ನನಗೆ ಖುಷಿಯಾಗತ್ತೆ. ಆದರೆ ಅದು ಆಧ್ಯಾತ್ಮಿಕ, ದೇವರು ಅಂತ ಹೋಗೋದು. ಪ್ರವಾಸ ಅಂತ ಹೋದರೆ ನಾನು ಒಬ್ಬಳೆ ಯಾವತ್ತೂ ಪ್ಲ್ಯಾನ್ ಮಾಡೋದಿಲ್ಲ ಅಂತಾರೆ. ಅಂದರೆ ಮನಸ್ಸಿಗೆ ಶಾಂತಿ ಬೇಕು, ದೇವರನ್ನು ಅರಸಿ ಹೋಗ್ತಾ ಇದ್ದೀನಿ ಅಂದಾಗ ಒಬ್ಬಳೆ ಹೋಗೋದು ಓಕೆ, ಪ್ರವಾಸ ಮತ್ತು ಖುಷಿಗಾಗಿ ಅನ್ನೋದಾದರೆ ನನಗೆ ಜೊತೆ ಇರಬೇಕು ಅನ್ನೋದು ಇವರ ಅಭಿಪ್ರಾಯ. ನಮ್ಮದು ಗುಂಪು ಆಯ್ಕೆ ಅಂತಾರೆ ಹರಿಹರ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ. ಏಕಾಂಗಿಯಾನವೇ ರುಚಿ ಅಂತಾರೆ ಹಾವೇರಿಯ ಶ್ರೀಕಾಂತ್ ಹಾವನೂರು. ಹುಸೇನ್ ಶಿವಮೊಗ್ಗದಿಂದ ಪ್ರವಾಸ ಅಂದರೆ ಸುಖವಾಗಿರಬೇಕು, ಒಟ್ಟಿಗೆ ಸೇರಿ ಪ್ರವಾಸ ಮಾಡಬೇಕು ಅಂತಾರೆ. 183 ಉತ್ತರವನ್ನು ಕೊಟ್ಟಿದ್ದೀರಿ. ಪುಷ್ಪಾ ಶಾನ್ ಭಾಗರ್ ಗದಗ್ನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ ಗುಬ್ಬಿ ತಾಲೂಕು, ಮಾಧವನ್ ಚೆನ್ನೈನಿಂದ, ಸುಪಾರ NMK ಸಂದೇಶವನ್ನು ಕಳಿಸಿದ್ದೀರಿ, ಯಾವ ಊರು ಅಂತ ಹಾಕಲಿಲ್ಲ ನೀವು. ಗುಂಪು ಪ್ರವಾಸ ಇಷ್ಟ ಅಂತ ಹೇಳಿದಿರಿ. ಇನ್ನು ಸುಮಾರು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಹಾಗೆಯೇ ಲೆಕ್ಕ ಹಾಕಿ ಇಲ್ಲಿ ನೋಡೋದಾದರೆ 76 ಸಂದೇಶಗಳು ನಮಗೆ ಬಂದಿವೆ. ಕೆಲವರು ಹೆಸರನ್ನು ಹಾಕಿದಿರಿ, ಮತ್ತೆ ಕೆಲವರು ಹೆಸರನ್ನು ಹಾಕದೆ ಉತ್ತರವನ್ನು ಕೊಟ್ಟಿದ್ದೀರಿ. ಇನ್ನು ಕೆಲವರು ಹಾಗೂ ಹೀಗೂ, ಅಂದರೆ ಪ್ರವಾಸ ಸುಖವಾಗಿರಬೇಕು ಅಂದರೆ ನಮಗೆ ಪ್ರವಾಸ ಇಷ್ಟ, ಮತ್ತು ಹೀಗೆ ಸರಿಯಾಗಿ ನಿಖರವಾಗಿ ಉತ್ತರವನ್ನು ಕೊಟ್ಟಿಲ್ಲ ಕೆಲವರು. ನಿಮ್ಮೆಲ್ಲ ಎಷ್ಟು ಜನ ಕಳಿಸಿದ್ದೀರಿ ಅದನ್ನು ಭಾಗ ಮಾಡಿ ಅಥವಾ ಅದನ್ನು ವಿಭಾಗಿಸಿ ನೋಡಿದಾಗ ಒಂಟಿ ಪ್ರಯಾಣ ಇಷ್ಟ ಅಂತ ಹೇಳಿರುವವರು 20 ಮಂದಿ. ಒಂಟಿ ಪ್ರಯಾಣ ಇಷ್ಟ ಅಂತ ಹೇಳಿರುವವರು 20 ಮಂದಿ. ಜಂಟಿ ಪ್ರಯಾಣ ಅಥವಾ ಗುಂಪು ಪ್ರವಾಸ ನಮಗೆ ಇಷ್ಟ ಅಂತ ಹೇಳಿರುವವರು 51+1+1 ಅಂದರೆ 51, 52, 53 ಜನ ನೀವು ಹೇಳಿರೋದು ನಮಗೆ ಗುಂಪು ಪ್ರವಾಸಗಳು ಬೇಕು, ಹಾಗಿದ್ರೇ ಭದ್ರತೆ, ಅದೇ ಸುರಕ್ಷತೆ, ಅದೇ ಚಂದ, ಹಂಚಿಕೊಳ್ಳೋಕೆ ವಿನಿಮಯ ಮಾಡೋಕೆ ನಮಗೆ ಇಷ್ಟ, ಹಾಗಾಗಿ ನಮಗೆ ಗುಂಪು ಪ್ರವಾಸ ಬೇಕು ಅಂದವರು 53 ಮಂದಿ. ನಮಗೆ ನಮ್ಮದೇ ಸ್ಪೇಸ್ ಬೇಕು, ನಮ್ಮ ಅಭಿರುಚಿಗಳು ಬೇರೆ ಇರಬಹುದು, ಹಾಗಾಗಿ ನಮಗೆ ಒಬ್ಬರೇ ಹೋಗೋಕೆ ಇಷ್ಟ ಅಂತ ಹೇಳಿರುವವರ ಸಂಖ್ಯೆ 20. ಇನ್ನು 3 ಜನ ಆಚೆ ಈಚೆ ಹೀಗೂ ಅಲ್ಲ ಹಾಗೂ ಅಲ್ಲ ಅಥವಾ ಒಂದು ಸ್ವಲ್ಪ ವೇಗಾಗಿ ಅಂದರೆ ಉತ್ತರವನ್ನು ಕೊಟ್ಟಿರುವವರು 3 ಮಂದಿ.

ರಾಮ ರಾಮ ರಘುರಾಮ ಚಿತ್ರದ ಗೀತೆ ಕೇಳಿದಿರಿ. ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿತ್ತು. ಯೋಗರಾಜ್ ಭಟ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ವಿ ಹರಿಕೃಷ್ಣ. ಸಮಯ 8 ಗಂಟೆ, ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಅಂಗವಾಗಿ ಸಾರ್ವಜನಿಕರಲ್ಲಿ ಮತದಾನದ ಹಕ್ಕು, ಜವಾಬ್ದಾರಿ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಗದಗ ಜಿಲ್ಲಾಡಳಿತ ಭವನದಲ್ಲಿಂದು ವಿಶೇಷ ಚಿತ್ರಕಲಾ ಪ್ರದರ್ಶನ ಜರುಗಿತು. ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ನೀಡುವ ಕಾರ್ಯ ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮಾಹಿತಿ ನೀಡಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭಗೊಳ್ಳಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ವಿವಿಧ ಭಾರತಿ 102.9 FM
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ. ನೀವು ನಮಗೆ ಕರೆ ಮಾಡಿ ಈಗ ಹಾಡನ್ನ ಕೇಳಬಹುದು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿಯ ಹೊತ್ತು ಮಂಗಳವಾರಗಳಂದು ಇರುವ ಏಕೈಕ ಕಾರ್ಯಕ್ರಮ ಇದು. ಅಂದರೆ ರಾತ್ರಿ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರ ಆಗೋದು ಈ ಸಮಯದಲ್ಲಿ ಮಾತ್ರ, ಮಂಗಳವಾರ ಮಾತ್ರ. ಉಳಿದಂತೆ ಪ್ರತಿದಿನ ಬೆಳಗ್ಗೆ 12:05 ಫೋನ್ ಇನ್ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226157 2226392 7 ಅಥವಾ 2237788. ಕರೆ ಮಾಡಿ ನಿಮ್ಮ ಗೀತೆಯನ್ನು ಆಲಿಸಿ.

0: ಖಾತರಿಯಾಗಿ ನಮಗೆ ಕರೆ ಮಾಡಿ, ನಿಮ್ಮ ಜೊತೆಗೆ ನಾವು ಮಾತಾಡ್ತೀವಿ, ನಿಮ್ಮ ಇಷ್ಟದ ಗೀತೆಯನ್ನು ಖಾತ್ರಿಯಾಗಿ ಪ್ರಸಾರ ಮಾಡ್ತೀವಿ. ಈಗ ನಮಗೆ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ.
0: ಹೇಳಿ, ಯಾರು?
1: ಮಂಡಿಕಲ್ ಕೃಪಾ ಅಂತ.
0: ಮಂಡಿಕಲ್ ಕೃಪಾ, ಎಷ್ಟೊಂದು ಸಂದೇಶಗಳನ್ನ ಹಾಕ್ತೀರಿ, ಎಷ್ಟು ಪ್ರೀತಿ ನಿಮಗೆ ವಿವಿಧ ಭಾರತಿ ಅಂದ್ರೆ ಮಂಡಿಕಲ್ ಕೃಪಾ ಅವರೇ. ಹ್ಮ್, ನೀವು ಬೆಂಗಳೂರು ಆಕಾಶವಾಣಿನೂ ಕೇಳಿ ಪತ್ರಗಳನ್ನ ಬರೀತಾ ಇದ್ರಿ ಅಲ್ವಾ?
1: ಹೌದು ಹೌದು, ಬರೀ ತುಂಬಾ, ಅದೊಂದು ಪಂಚ ಪ್ರಾಣ ನಮ್ಗೆ.
0: ಹ್ಮ್
1: ಹ್ಮ್, ಅದ್ ಹೇಳ್ತಿರಲ್ಲ, ಅದ್ ಕೇಳೋದಂದ್ರೆ ಇಷ್ಟ ನಮ್ಗೆ, ಅದ್ ಬಿಟ್ಟಿರೋದಂದ್ರೆ ನಮ್ಗೆ ತುಂಬಾ ಕಷ್ಟ ಆಗೋದು.
0: ಹ್ಮ್, ಊಟ ಮಾಡಿದ್ರ ಕೃಪಾ?
1: ಇಲ್ಲ ಇಲ್ಲ, ಮಾಡ್ಬೇಕು.
0: ಹ್ಮ್, ಮತ್ತೆ ಯಾವ ಗೀತೆಗೆ ಇವತ್ತು ನೀವು ಕರೆ ಮಾಡಿದ್ರಿ?
1: ಕುಲವಧು ಚಿತ್ರದ್ದು, ತಾಯೇ ಬಾರ ಮೊಗವತ್ತೋರ ಕನ್ನಡಿಗರ.
0: ಹ್ಮ್ ಹ್ಮ್, ತಾಯಿ ಬಾರ ಮಗುವ ತೋರ ಕನ್ನಡಿಗರ ಮಾತೆಯೇ, ಎಂಥ ಒಳ್ಳೆ ಹಾಡಲ್ಲ ಅದು. ಮತ್ತೆ ಕವನ ಅದು ಅಂದ್ರೆ ನಮ್ಮ ಏನು ರಚನಾಕಾರರು ಗೋವಿಂದ ಪೈ ಅವರ ಒಂದು ಅಮೋಘವಾದ ರಚನೆ ಅದು ಅಲ್ವಾ? ಅದಕ್ಕೆ ಜಿ ಕೆ ವೆಂಕಟೇಶ್ ಅವರು ಬಹಳ ಒಳ್ಳೆಯ ರಾಗ ಸಂಯೋಜನೆ ಮಾಡಿದ್ದಾರೆ. ಆ ಗೀತೆನ ಎಷ್ಟು ಸಲ ಕೇಳಿದ್ರು ಮತ್ತೆ ಕೇಳ್ಬೇಕು ಅನ್ಸುತ್ತೆ. ಹ್ಮ್, ಇವತ್ತು ಈ ಗೀತೆ ನಿಮ್ಗೆ ಯಾಕೆ ಅಷ್ಟು ನೆನ್ಪಾಗ್ತಾ ಇದೆ? ಹ್ಮ್ ನಮ್ಮ ತಾಯಿ. ಹ್ಮ್ ಹ್ಮ್,
1: ಅದ್ರಿಂದ ಕೇಳ್ಬೇಕು ಅನ್ಸ್ತಾ ಇತ್ತು, ಲೈನ್ ಸಿಗ್ತಾ ಇರ್ಲಿಲ್ಲ.
0: ಹ್ಮ್,
1: ಇವಾಗ ಲೈನ್ ಸಿಕ್ತು, ಅದಕ್ಕೆ ಕೇಳೋಣ ಅಂತ.
0: ಹ್ಮ್ ಹ್ಮ್, ಆಗ್ಲಿ ಕೃಪಾ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು.

0: ನಿಮ್ಮ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಹಲೋ ನಮಸ್ತೆ. ಹಲೋ ನಮಸ್ತೆ ಹೇಳಿ.
1: ಹಲೋ
0: ಹಲೋ ನಮಸ್ಕಾರ ಹೇಳಿ, ಯಾರು ಮಾತಾಡೋದು? ಹಲೋ ಹೇಳಿ, ಕೇಳಿಸ್ತಾ

0: ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಿಮ್ಮ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226392727. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ ಹೇಳಿ.
1: ಹಲೋ,
0: ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿದ್ದೀರಿ, ಕೇಳಿಸ್ತಿದೆ?
1: ನಾನು ಅನಂತ್ ಕುಮಾರ್ ಅಸ್ತು ಅಂತ ಕಡಬಯನ ಗುಬ್ಬಿ ತಾಲೂಕು.
0: ನಮಸ್ಕಾರ ಅನಂತ್ ಕುಮಾರ್ ಅವರೇ, ಎಷ್ಟು ಚಂದ ಸಂದೇಶಗಳನ್ನ ಕಳಿಸ್ತೀರಿ ನೀವು, ಖುಷಿ ಆಗುತ್ತೆ ನಿಮ್ಮ ಸಂದೇಶಗಳನ್ನ ನೋಡುವಾಗ.
1: ಹೌದು ಮೇಡಮ್, ಬೆಳಗ್ಗೆ ನಾದೋಪಾಸನೆ ಹಿಡಿದು ರಾತ್ರಿ ತನಕನು ನಾವು ಫುಲ್ಲಿಗೆ ಯಾವಾಗಲೂ ರೇಡಿಯೋ ಕೇಳ್ತಲೇ ಇರ್ತೀವಿ. ನಮಗೆ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ. ನಮಗೆ
0: ಕರೆ ಮಾಡ್ತಿರ್ತೀರಾ ಆಗಾಗ?
1: ಬಹಳ ಕಡಿಮೆ ಮಾಡ್ತಿರ್ತೀನಿ. ಈ ಕಾರ್ಯಕ್ರಮಕ್ಕೆ ಮಾಡಿದ ಫಸ್ಟ್ ಟೈಮ್.
0: ಓಹೋ, ಸರಿ ಸರಿ ಸರಿ. ಮಳೆ ಬಂತ ನಿಮ್ಮೂರಲ್ಲಿ?
1: ಏ ಇಲ್ಲ ಮೇಡಮ್, ಮಳೆ ಬರ್ತಾ ಇಲ್ಲ.
0: ಇನ್ನು ಶಕೆನಾ?
1: ಸಣ್ಣ ಸೋನೆ ಬಂದು ಹೋಗ್ತಾ ಇದೆ ಅಷ್ಟೇ, ಜೋರ ಬರ್ತಾ ಇದೆ. ಹ್ಮ್
0: ಹ್ಮ್. ಯಾವ ಹಾಡಿಗೆ ಕರೆ ಮಾಡಿದ್ರಿ ಅನಂತ್ ಕುಮಾರ್ ಅವ್ರು ಇವತ್ತು?
1: ಇವತ್ತು ಮಿಸ್ ಲೀಲಾವತಿ ಚಿತ್ರದಲ್ಲಿ ಬಯಕೆ ಬಳ್ಳಿ ಚಿಗುರಿ ನಗುತ್ತಿದೆ ಅಂತ ಒಂದು ಹಾಡಿದೆ ಮೇಡಮ್, ಬಹಳ ಚೆನ್ನಾಗಿದೆ.
0: ಆ ಹಾಡಲ್ಲಿ ಯಾರು ಮಾಡಿದ್ದಾರೆ ಗೊತ್ತಾ ನಿಮಗೆ? ಹರಿಕತೆ ಜೊತೆಗೆ ಚಿತ್ರಗಳಲ್ಲಿ ಅವರ ಒಂದು ಇದು, ನಮ್ಮ ಆಕಾಶವಾಣಿಯಲ್ಲೂ ಕೂಡ ಅವರು ಮಾಡಿರುವ ಅನೇಕ ಸಂದರ್ಶನಗಳು ಕೂಡ ಸಿಗತ್ತೆ. ಆಗ್ಲಿ, ನಿಮ್ಮ ಅಪರೂಪದ ಒಂದು ಒಳ್ಳೆ ಗೀತೆಯನ್ನ ಕೇಳಿದಿರಿ, ನಿಮಗಾಗಿ ಈ ಗೀತೆ ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಅನಂತ್ ಕುಮಾರ್.
1: ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಮ್ಮ ಜೊತೆ ಈಗ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು? ನಿಮ್ಮ ಹೆಸರು?
1: ನಿರ್ವಾಣಪ್ಪ ಅಂತ ಮೇಡಮ್, ಬೆಂಗಳೂರಿಂದ.
0: ನಿರ್ವಾಣಪ್ಪ ಬೆಂಗಳೂರಿಂದ. ಯಾವ ನಿಮ್ಮ ಊರು? ಬೆಂಗಳೂರೇನಾ ನಿರ್ವಾಣಪ್ಪ ಅವರೇ?
1: ಇಲ್ಲ ಮೇಡಮ್, ನಮ್ಮ ಸ್ವಂತ ಊರು ಅರ್ತಿಕೆರೆ. ಬೆಂಗಳೂರು ಸೆಕೆಂಡ್ ಪಿಯುಸಿ ಓದ್ತಾ ಇದ್ದೀನಿ ಮೇಡಮ್.
0: ಓ, ಓದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ? ಫ್ಯಾಮಿಲಿ ಎಲ್ಲ ಅಲ್ಲಿ ಇದ್ದಾರೆ? ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತೀರಿ, ಸಿನಿಮಾ ನೋಡ್ತೀರಿ?
1: ಮೇಡಮ್ ನಮ್ಗೆ ಅನುಪಮ ಮೇಡಮ್, ನೀವು ಸುಬ್ರಹ್ಮಣ್ಯ ಸರ್, ಸಂತೋಷ್ ಸರ್, ನಮ್ಗೆಲ್ಲ ಒಂಥರ ಸ್ನೇಹಿತರು ಇದ್ದಂಗೆ ಮೇಡಮ್. ಆಕಾಶವಾಣಿ ಎಲ್ಲ ನಮ್ಗೆ ಸ್ನೇಹಿತರು
0: ಮೇಡಮ್. ನಮಗೂ ನೀವೆಲ್ಲ ಸ್ನೇಹಿತರೆ ತಾನೆ, ಬಂಧುಗಳು.
1: ಹೌದು ಮೇಡಮ್.
0: ಅಲ್ವಾ, ನೋಡದೆ ಇದ್ರು ಒಂದು ಸ್ನೇಹನೇ ಅದು ಅಲ್ವಾ?
1: ಹೌದು ಮೇಡಮ್.
0: ಮತ್ತೆ ಏನ್ ಊಟ ಮಾಡಿದ್ರಿ ನಿರ್ವಾಣಪ್ಪ ಅವರು? ಹಾಸ್ಟೆಲ್ ಅಲ್ಲಿ ಇದ್ದೀರಾ ಹೇಗೆ? ಇಲ್ಲಿ ಬೆಂಗಳೂರಲ್ಲಿ ಹಾಸ್ಟೆಲ್ ಆತರ ಎಲ್ಲರೂ ಇದ್ದೀರಾ ಅಥವಾ ಹೇಗೆ ಮನೆ ರೂಮ್?
1: ಹಾಸ್ಟೆಲ್ ಇರೋದು ನಮ್ಮ ಮತ್ತಿಕೆರಲ್ಲಿ, ನಮ್ದು ಹಾಸ್ಟೆಲ್ ಇದೆ. ಹಾಸ್ಟೆಲ್ ನಾವು ಓದ್ಕೊಂಡಿರೋದು.
0: ಮನೆ ಬಿಟ್ಟಿರೋದು ಕಷ್ಟ ಅಂತ ಅನ್ಸತ್ತಾ? ಮನೆಯನ್ನ ಬಿಟ್ಟಿರೋದು ಕಷ್ಟ ಅನ್ಸತ್ತಾ? ಮನೆ ಮನೇನ ಬಿಟ್ಟು ಹಾಸ್ಟೆಲ್ ಅಲ್ಲಿ ಇರ್ತಿರಲ್ಲ, ಕಷ್ಟ ಅಂತ ಅನ್ಸತ್ತಾ ಅಂತಂದೆ. ಮನೇಲಿ ಯಾರೆಲ್ಲ ಇದಾರೆ? ಅಲ್ಲ ಮನೆಯಲ್ಲಿ, ಅಲ್ಲಿ ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಯಾರೆಲ್ಲ ಇದಾರೆ?
1: ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ
0: ಫ್ಯಾಮಿಲಿ ಪೂರ್ತಿ ಅಲ್ಲಿದ್ದಾರೆ. ಬಿಟ್ಟಿರೋದು ಅಂದ್ರೆ ಕಷ್ಟ ಅಲ್ವಾ? ಕೇಳ್ತಾರ ಅವರು ರೇಡಿಯೋ?
1: ಮೇಡಮ್ ಅಂದ್ರೆ ಅವ್ರು ಕೇಳ್ತಾರೆ ಅಂದ್ರೆ, ಅವ್ರ ಮೊದ್ಲು ಹಾಸನ ಆಕಾಶವಾಣಿ ಕೇಳ್ತಾ ಇದ್ರು. ಈಗ ಆನಿಯರ್ ಬಂದಿಲ್ಲ, ಅವ್ರು ವಿವಿಧ ಭಾರತಿ ಎಲ್ಲ ಕೇಳ್ತಾರೆ.
0: ಈಗ ನೀವು ಮಾತಾಡ್ತಾ ಇರೋದು, ನೀವು ಹಾಡು ಕೇಳೋದು, ಅವ್ರು ಅಲ್ಲಿ ಹಾಸನದಲ್ಲಿ ಅರಸೀಕೆರೆನಲ್ಲಿ ಕೇಳಬಹುದು ಅಲ್ವಾ? ಆಗ್ಲಿ ನಿರ್ವಾಣಯ್ಯ ಅವರೇ, ಯಾವ ಹಲೋ ಹೇಳಿ ನಿರ್ವಾಣಪ್ಪ ಅವರೇ, ಯಾವ ಹಾಡು ಹಾಕೋಣ?
1: ಬೆಳ್ಳಿ ಬೆಟ್ಟದ ಮೇಲೆ ಅಂತ ಒಂದು ಸಾಂಗ್ ಬರುತ್ತೆ.
0: ಚಿತ್ರ ಶ್ರೀ ರಸ್ತು ಶುಭಮಸ್ತು ಅಲ್ವಾ?
1: ಬೆಳ್ಳಿ ಬೆಟ್ಟದ ಮೇಲೆ.
0: ಆಗ್ಲಿ ಆಗ್ಲಿ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ, ನೀವು ಕೇಳಿ. ಹಾಗೆ ಹಾಸನದಲ್ಲಿ ಅರಸೀಕೆರೆಗೆ ಅವರಿಗೆ ಕರೆ ಮಾಡಿ ಹಾಡು ಕೇಳಿ ಅಂತ ಹೇಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.

0: ಬರೇ ಅಲ್ಲಿ
1: ನಿರ್ಮಲಯ್ಯ ಅವರ ಅಪೇಕ್ಷೆ ಮೇರೆಗೆ ಈ ಗೀತೆ ಕೇಳಿದ್ರಿ. ಈಗ ನೋಡೋಣ ಯಾರಿದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ಹೇಳಿ ಯಾರು?
2: ನಾನು ರಾಣಿ ಮೇಡಮ್, ಹಳೇಬೀಡಿಂದ.
1: ಹಳೇಬೀಡು, ಆಹಾ, ಎಂತ ಒಳ್ಳೆ ಊರಲ್ವೇನ್ರಿ ನಿಮ್ ಊರಲ್ಲಿ. ಇಷ್ಟೆಲ್ಲ ಶಿಲ್ಪ ಕಲೆ ಇದೆ.
2: ಶಿಲ್ಪ ಕಲೆಗಳ ತವರೂರು.
1: ತವರೂರು, ಬೇಲೂರು, ಹಳೇಬೀಡು, ಹಾಸನ ಅಲ್ವಾ?
2: ಹೇಳಿ ಮೇಡಮ್.
1: ಬೇಲೂರು, ಹಳೇಬೀಡು, ಹಾಸನ.
2: ಹೌದು ಮೇಡಮ್,
1: ಕರ್ನಾಟಕ ಅಲ್ವಾ? ಶಿಲ್ಪ ಕಲೆಯ ತವರು. ಈಗ ತಾನೇ ಅರಸೀಕೆರೆ ಅವ್ರು ಫೋನ್ ಮಾಡಿದ್ರಲ್ಲಪ್ಪ.
2: ಹೌದು ಮೇಡಮ್, ಮಾಡಿದ್ರು.
1: ರಾಣಿ ಅವರು ಹೇಳಿ, ಏನ್ ಮಾಡ್ತಿದ್ದೀರಿ?
2: ಮೇಡಮ್, ನಾನೇನೇನು ಟೈಲರಿಂಗ್ ಮಾಡ್ತೀನಿ ಮನೆಯಲ್ಲೇನೆ, ಮತ್ತೆ ಹೌಸ್ ವೈಫ್.
1: ಮತ್ತೆ ಹಳೇಬೀಡಿಗೆ ಹೋಗ್ತಿರ್ತೀರಾ ನೆಂಟ್ರೆಲ್ಲ ಬಂದಾಗ?
2: ಮೇಡಮ್, ರಿಲೇಶನ್ ಬಂದಾಗ ತುಂಬಾ ರೇರ್ ಹೋಗೋದೆಲ್ಲ, ಇನ್ನೇನ್ ನೋಡಿರೋದೇ ಅಲ್ವಾ, ಹಾಗಾಗಿ. ಆದ್ರೂ ಬೇಸರ ಕಳೆಯುತ್ತೆ ಮೇಡಮ್, ಅಲ್ಲಿ ಪಾರ್ಕ್ ಎಲ್ಲ ಇದೆಯಲ್ಲ, ಹಾಗಾಗಿ ಬಂದಾಗ ಕರ್ಕೊಂಡು ಹೋಗ್ತೀವಿ ಸಂಜೆ ಟೈಮಲ್ಲಿ. ಮತ್ತೆ ದೇವಸ್ಥಾನ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ ಮೇಡಮ್. ಶಿವರಾತ್ರಿಲಿ ಎಲ್ಲ ಜಾಗರಣೆ ಎಲ್ಲ ನಡೆಯುತ್ತೆ, ಚೆನ್ನಾಗಿ ಆ ಟೈಮಲ್ಲೆಲ್ಲ ಹೋಗ್ತಾ ಇರ್ತೀವಿ ಮೇಡಮ್.
1: ಉತ್ಸವಗಳೆಲ್ಲ ಆಗತ್ತಲ್ಲ, ಹಳೇಬೀಡು ಉತ್ಸವ ಎಲ್ಲ ಮಾಡ್ತಾ ಇರ್ತಾರಲ್ಲ.
2: ತುಂಬಾ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್.
1: ಹೌದಾ? ಯಾವ ಹಾಡಿಗೆ ಈಗ ಕೇಳಿಸ್ತಿದ್ಯಾ? ಯಾವ ಹಾಡಿಗೆ ಕರೆ ಮಾಡಿದ್ರಿ
2: ಮೇಡಮ್? ನಾನು ಹೃದಯ ಸಂಗಮ ಫಿಲಂ ಇಂದ ನೀ ತಂದ ಕಾಣಿಕೆ ನಗೆಯುವ ಮಲಿಕೆ, ಇದು ನಮ್ಮ ಮನೆಯವರಿಗೆ ತುಂಬಾ ಇಷ್ಟವಾದ ಹಾಡು ಮೇಡಮ್, ಹಾಗಾಗಿ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ.
1: ಆಗ್ಲಿ, ನಿಮ್ಮ ಮನೆಯವರು ನೀವು ಆರಾಮವಾಗಿ ಕಾಣಿಕೆ ಕೊಡ್ತಾ ಖುಷಿಯಾಗಿರಿ ಅಂತ ಹೇಳ್ತಾ, ನಿಮ್ ಇಷ್ಟದ, ನಿಮ್ಮ ಮನೆಯವರ ಇಷ್ಟದ ಈ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳೋಣ.
2: ಮೇಡಮ್,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ರಾಣಿಯವರೇ ನಮಸ್ಕಾರ.
2: ಓಕೆ ಮೇಡಮ್, ಥ್ಯಾಂಕ್ ಯು.
1: ರಾಣಿಯವರು ಹಳೇಬೀಡಿನಿಂದ ಕರೆ ಮಾಡಿದ್ರು. ಅವರಿಗೆ ನೀ ತಂದ ಕಾಣಿಕೆ ಈ ಗೀತೆ, ಹೃದಯ ಸಂಗಮ ಚಿತ್ರದ ಗೀತೆ ಅವರಿಗೆ ಬೇಕಾಗಿದೆ. ಕೇಳೋಣ ಅವರಿಷ್ಟದ ಈ ಗೀತೆಯನ್ನು.

0: ಕೇಳ್ತಾ ಇದ್ದೀರಿ ನಿಮ್ಮ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226 3927. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ಕೇಳಿಸ್ತಿದ್ಯಾ? ಹೇಳಿ, ಯಾರು ಮಾತಾಡೋದು?
1: ನಾನು ಲಕ್ಷ್ಮಿ ಅಂತ, ಬೆಂಗಳೂರಿಂದ.
0: ನಮಸ್ಕಾರ ಲಕ್ಷ್ಮಿ ಅವರೇ.
1: ನಮಸ್ಕಾರ ಮೇಡಮ್.
0: ಹೇಳಿ ಲಕ್ಷ್ಮಿ, ಯಾವ ಹಾಡಿಗಾಗಿ ಕರೆ ಮಾಡಿದ್ರಿ ಇವತ್ತು?
1: ನಾವು ಗಾಂಧಿನಗರದ ಕನ್ನಡ ಊರಲ್ಲಿ ಇರುವೆ ನಾಡು.
0: ಯಾಕೆ ಆ ದುಃಖದ ಹಾಡು ಈಗ ನಿಮ್ಗೆ ನೆನಪಾಗ್ತಿದೆ? ಯಾಕೆ ದುಃಖದ ಹಾಡು ನೆನಪಾಗ್ತಿದೆ ಅಂದೆ?
1: ಚೆನ್ನಾಗಿರುತ್ತೆ ಕೇಳಕ್ಕೆ.
0: ದುಃಖದ ಹಾಡುಗಳು ಒಂಥರ ಚೆಂದ
1: ಇದಾಗಿದೆ.
0: ಎಲ್ಲೋ ಕೂತು ಏನೋ ಮಾಡ್ತಿದ್ಯಲ್ಲಪ್ಪ ದೇವ್ರೇ ಅಂತ ಕೇಳ್ತಾ ಇದ್ದೀರಾ ದೇವ್ರನ್ನ? ಕೇಳಿಸ್ತಾ ಇಲ್ವಾ ಸರಿಗೆ?
1: ಕೇಳಿಸ್ತಾ ಇಲ್ಲ ಮೇಡಮ್, ಗಾಳಿ ಅಲ್ವಾ, ಎಲ್ಲೆಲ್ಗೋ ಇದು ಟವರ್ ಎಳ್ಕೊಂಡು ಹೋಗುತ್ತೆ. ಈಚೆ ಕಡೆ ಗಾಳಿ ತುಂಬಾ.
0: ಓಹೋ, ಅಲ್ಲಿ ಗಾಳಿ ಜೋರಿದೆ. ಬೆಂಗಳೂರಿಂದ ಮಾಡ್ತಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಊರಿಂದ ಮಾಡ್ತಿದ್ದೀರಾ?
1: ಹಲೋ
0: ಹಲೋ, ಯಾವ ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾವು ಬೆಂಗಳೂರಿಂದ.
0: ಹಾ ಹಾ, ಅದೇ ಗಾಳಿ ಅಂದ್ರಲ್ಲ, ಎಲ್ಲಿ ಮಾಡಿ ಮೇಲೆ ಹಂಗೆಲ್ಲಾರು ನಿಂತು ಕರೆ ಮಾಡ್ತಿದ್ದೀರಾ? ಏನ್ ಸಮಾಚಾರ?
1: ಹಲೋ.
0: ಹಾ ಸರಿ ಸರಿ, ನಿಮ್ಮ ಮೆಚ್ಚಿನ ಗೀತೆನ ಕೇಳೋಣ. ಧನ್ಯವಾದಗಳು ಲಕ್ಷ್ಮಿ ಅವರೇ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಲಂಡನ್ ನಗರದ ಓವೆಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಮೊದಲ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳ್ತಾ ಇದ್ದೀರಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ
2: ಅಂದು ಇಂದು ಎಂದೆಂದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಹಿಂದಿ ಚಿತ್ರಗೀತೆಗಳು.

ಮೇರಾ ಹೋನಾ ಕೆ ನ ಹೋನಾ ಚಿತ್ರದ ಗೀತೆ ಕೇಳಿದಿರಿ. ಪಾಲಕ್ ಮುಚಲ್ ಅವರ ಧ್ವನಿಯಲ್ಲಿತ್ತು. ಕೌಸರ್ ಜಾಮೋಟ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಲೂಡು ಚಿತ್ರದ ಗೀತೆ ಕೇಳಿದಿರಿ. ಸಂದೀಪ್ ಶ್ರೀವಾಸ್ತವ ಅವರ ರಚನೆ, ಸಂಗೀತ ನೀಡಿದವರು ಪ್ರೀತಮ್.

0: ಯಾಸೀರ್ ದೇಸಾಯಿ ಅವರ ಧ್ವನಿಯಲ್ಲಿ ಹ್ಯಾಕ್ಡ್ ಚಿತ್ರದ ಗೀತೆ ಕೇಳಿದಿರಿ. ಶಕೀಲ್ ಅಜ್ಮಿ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಗೀತ್ ಗಂಗೂಲಿ.
1: ಅಜತಾ ಮರ ಮುಖಣಾ

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಐಶ್ವರ್ಯ ಪಂಡಿತ್ ಅವರ ಧ್ವನಿಯಲ್ಲಿ ಝೀ ಮ್ಯೂಸಿಕ್ ಒರಿಜಿನಲ್ ಕೇಳಿದಿರಿ. ಅಮ್ಜದ್ ನದೀಮ್ ಅವರು ಬರೆದ ಗೀತೆ, ಸಂಗೀತ ಸಹ ಅಮ್ಜದ್ ನದೀಮ್ ಅವರದು.

0: ಶಿಮ್ಲಾ ಮಿರ್ಚ್ ಚಿತ್ರದ ಗೀತೆ ಕೇಳುತ್ತಿದ್ದೀರಿ. ಕುಮಾರ್ ಅವರು ಬರೆದಿರುವ ಗೀತೆ. ಮೀಟ್ ಬ್ರಾಸ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ.
1: ಕಿಟಕಿ ಪೆ ಚಾಂದಿ ದೇಖಾ

ಜರಾತೇರು ಆಲ್ಬಂನಿಂದ ಆರಿಸಿದ ಗೀತೆ ಕೇಳಿದಿರಿ. ಅರ್ಮಾನ್ ಮಾಲಿಕ್ ಹಾಗೂ ತುಲ್ಸಿ ಕುಮಾರ್ ಅವರ ಧ್ವನಿಯಲ್ಲಿ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 10 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರವಿ ಅಗರ್ವಾಲ್ ಅವರನ್ನು ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರನ್ನಾಗಿ 6 ತಿಂಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮರು ನೇಮಕ ಮಾಡಲಾಗಿದೆ. ನಾಳೆಯಿಂದ 2026 ಡಿಸೆಂಬರ್ 31ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇದು ಅನ್ವಯವಾಗುತ್ತದೆ. ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿಯು ಅವರ ಮರು ನೇಮಕವನ್ನು ಅನುಮೋದಿಸಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗದ ಅವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಯ್ದಿರಿಸಲು ಮತ್ತು ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಅಲ್ಪಸಂಖ್ಯಾತರ ಹಕ್ಕುಗಳ ಆಯೋಗ ಬದ್ದವಾಗಿದೆ. ಶಿಕ್ಷಣ, ಮಹಿಳಾ ಸಬಲೀಕರಣ, ಯುವ ಸಬಲೀಕರಣ ಮತ್ತು ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗಾಗಿ ಆಯೋಗದಲ್ಲಿ ವಿಶೇಷ ಉಪ ಸಮಿತಿಗಳನ್ನು ರಚಿಸಲಾಗಿದ್ದು, ಈ ಸಮಿತಿಗಳು ರಾಜ್ಯಾದ್ಯಂತ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಸೂಕ್ತ ಶಿಫಾರಸು ಸಲ್ಲಿಸಲಿವೆ ಎಂದು ಆಯೋಗದ ಅಧ್ಯಕ್ಷರಾದಂತಹ ಯು ನಿಸಾರ್ ಅಹಮದ್ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಮತ್ತು ಮತಗಟ್ಟೆ ಅಧಿಕಾರಿಗಳು ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಮೂಲಕ ಮತದಾನ ಪಟ್ಟಿ ಪರಿಷ್ಕರಣೆ ಆಂದೋಲನಕ್ಕೆ ಚಾಲನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 250 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 76,479 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 81 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 83,866 ಅಂಕಗಳಷ್ಟು ದಾಖಲಾಗಿದೆ. ಅರ್ಲಿಂಗ್ಟನ್ನಲ್ಲಿ ಇಂದು ನಡೆದಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಘಟ್ಟದ ಪಂದ್ಯದಲ್ಲಿ ನಾರ್ವೆ ಮತ್ತು ಐವರಿ ಕೋಸ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಈ ಭಾವಗೀತೆ ನಿನಗಾಗಿ ಹಾಡುವೆ ಸುಮವೆ, ನಿನಗಿನ್ನು ಕೇಳದೆ

ಒಂದೇ ಒಂದು ಹಳೆ ಹಾಡು, ಎಂದೂ ಮರೆಯದ ಈ ಹಾಡು. ಪ್ರೇಮ ನಿನಾದದಲ್ಲಿ ಸಾಕು ಮಗಳು ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಸಮಯ 10:21. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ, ಪ್ರೇಮ ಗೀತೆಗಳು

0: ಈ ಭಾವಗೀತೆ ನಿನಗಾಗಿ ಹಾಡುವೆ, ಸುಮವೆ ನಿನಗಿನ್ನು ಕೇಳದೆ ನಿನಗಾಗಿ ಹಾಡುತ್ತಿಹೇ. ಇದು ಪ್ರಥಮ ಪ್ರೇಮ ಗೀತೆ, ಒಂದೇ ಒಂದು ಹೊಸ ಹಾಡು. ಕಣ್ಗೆ ರೂಪವು ಇಳಿಯುವ ಮುನ್ನವೇ ಎದೆಗೆ ಪ್ರೇಮವು ಹಬ್ಬಿ.
1: ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:30. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ರಥಸಪ್ತಮಿ ಚಿತ್ರದ ಗೀತೆಯನ್ನು. ಗಾಯಕರು ಎಸ್ ಜಾನಕಿ ಹಾಗೂ SB ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಅರುಣರಾಗ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ದೊಡ್ಡರಂಗೇಗೌಡ.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಇವರ ಧ್ವನಿಯಲ್ಲಿ ಧ್ರುವತಾರೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಕಳ್ಳ ಕುಳ್ಳ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ರಾಮ ಪರಶುರಾಮ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಆರ್ ಈಶ್ವರಿ ಇವರ ಧ್ವನಿಯಲ್ಲಿ ಜಗ ಮೆಚ್ಚಿದ ಮಗ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಸತ್ಯಂ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 11:05 ಇಂಗ್ಲಿಷ್ನಲ್ಲಿ ವಾರ್ತಾ.